ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 6ನೇ ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳ 27ನೇ ತಾರೀಕು ಬುಧವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:33. ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಸುಬ್ರಹ್ಮಣ್ಯ ಮಾಡುವ ನಮಸ್ಕಾರಗಳು ಹಾಗೂ ಈ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥೂಲಾ ಪಾಸ್ಗೆ ಭೇಟಿ ನೀಡಲಿದ್ದಾರೆ ಮತ್ತು ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದ

ಲಿ ಭಾಗವಹಿಸಲಿದ್ದಾರೆ. ಅವರು ಸಿಕ್ಕಿಂ ಪೊಲೀಸ್ ಇಲಾಖೆಗೆ ರಾಷ್ಟ್ರಪತಿಗಳ ಪೊಲೀಸ್ ಪದಕವನ್ನು ಪ್ರದಾನ ಮಾಡಲಿದ್ದಾರೆ. ರಾಜ್ಯಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲಿ ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. ಜೂನ್ 26ರಂದು ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡು ಸಲ್ಲಿಸಿದ್ದ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂಕೋರ್ಟ್ ತ್ರಿಸದಸ್ಯ ಪೀಠ ವಜಾಗೊಳಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಕರ್ನಾಟಕದ ಪಾಲಿಗೆ ಶುಭ ಸುದ್ದಿಯಾಗಿದೆ, ರಾಜ್ಯದ ಜನರ ಪರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯು ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದು ಹಲವು ಪ್ರಮುಖ ವಿಚಾರಗಳ ಕುರಿತು ನಡೆಸಲಾದ ಮಾತುಕತೆ ಫಲಪ್ರದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ವಿಧಾನಸೌಧದಲ್ಲಿ ನಿನ್ನೆ 175ನೇ ರಾಜ್ಯ ಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,987 ಕೋಟಿ ರೂಪಾಯಿ ಮೊತ್ತದ ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಕೇಂದ್ರ ವಿದೇಶಾಂಗ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾಂಸ್ಕೃತಿಕ ರಾಜತಾಂತ್ರಿಕ ಸಂಸ್ಥೆಯಾದ ICCR ಹಾಗೂ ರಾಜ್ಯ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಯ ನಡುವೆ ನವದೆಹಲಿಯಲ್ಲಿ ಐತಿಹಾಸಿಕ ಒಡಂಬಡಿಕೆ ಮಾಡಿಕೊಂಡಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದೇ 29ರಿಂದ 31ರವರೆಗೆ 3ನೇ ಆವೃತ್ತಿಯ FKCCI ಜಾಗತಿಕ MSME ಸಮಾವೇಶ 2026 ನಡೆಯಲಿದೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

6:39:39 ಈ ಸಮಯ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಕಾರ್ಯಕ್ರಮ ವಿವರಣೆ ನಂತರ ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಕಾರ್ಯಕ್ರಮ ಮೂಡಿಬರಲಿದೆ. 7:05 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಆರಂಭ. ಆರಂಭಕ್ಕೆ ಕನ್ನಡ ರತ್ನ ಭಂಡಾರ ಪ್ರಸಾರವಾಗುತ್ತೆ. ಅದಾದ ನಂತರ ಭಾವಗೀತೆಗಳೊಂದಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ನಾವು ಕೇಳ್ತೇವೆ. 8:02 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುವುದು ಚಿತ್ರಗೀತೆಗಳೊಂದಿಗೆ. 9:00 ಇಂದಿನ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ ಚಿತ್ರಗೀತೆಗಳೊಂದಿಗೆ. 10:02 ಹಳೆಯ ಮಧುರವಾದ ಚಿತ್ರಗೀತೆಗಳನ್ನು ಕೇಳುವ ಸಮಯ ಓಲ್ಡ್ ಈಸ್ ಗೋಲ್ಡ್. 11:02 ಸೂಪರ್ ಹಿಟ್ ಚಿತ್ರಗೀತೆಗಳನ್ನು ಕೇಳುವ ಸಮಯ. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. 1:20 ಇವತ್ತಿನ ಗೇಮ್ ಶೋನಲ್ಲಿ ಪದಬಂಧ ಕಾರ್ಯಕ್ರಮ ಇರುತ್ತೆ. 2:15 ಸ್ಪಂದನ. 2:40 ಚಿತ್ರತಾನ. ಒಂದೇ ಚಿತ್ರದ ಗೀತೆಗಳನ್ನು ಕೇಳುವ ಸಮಯ. 3:00-4:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೇಲಿ ಮತ್ತಿತರ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. 4:00 ನಮ್ಮ ನಿಲಯದಿಂದ ಮೂಡಿಬರಲಿದೆ ಕಾರ್ಯಕ್ರಮ ಪರಿಮಳ. 5:05 ಸೇಫ್ಟಿನಲ್ಲಿ ಓಲ್ಡ್ ಈಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಪ್ರಸಾರವಾಗಲಿದೆ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಗಾನ ಭಜನ. 6:50 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಸೇಫ್ಟಿನಲ್ಲಿ ಗಾನ ಭಜನ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. 7:07 ಆಕಾಶಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಹಿಂದೂಸ್ತಾನಿ ಸಂಗೀತ ಕಲಾವಿದರಾದ ಪಂಡಿತ್ ವಿಶ್ವನಾಥ್ ನಾಖೋಡ್. 7:22 ಕಗ್ಗದಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ಟಿನಲ್ಲಿ ಗಾನ ಭಜನ. 8:02 ಮಧುರ ಆಲಾಪ.

9:15ಕ್ಕೆ ಹಿಂದಿ ಮೆಲೋಡೀಸ್ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ದೀರಿ ನಮ್ಮ ನಿಲಯದಿಂದ. 10:02ಕ್ಕೆ ಪ್ರಣಯ ಗೀತೆಗಳ ಗುಚ್ಛ ಪ್ರೇಮನಿನಾದ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ.

6:20:20 ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ. ಭಕ್ತಿಗೀತೆಗಳು ಭಕ್ತಿಯ ವಿಚಾರಗಳಿಗಾಗಿ ಮೀಸಲಿಟ್ಟ ಈ ಸಮಯ ನಾದೋಪಾಸನೆ. ಬುಧವಾರದ ಶುಭ ಮುಂಜಾನೆಯಲ್ಲಿ ನಾವಿದ್ದೇವೆ. ಗಣಪನಿಗೆ ನಮನದೊಂದಿಗೆ ಕಾರ್ಯಕ್ರಮದ ಆರಂಭ.

ಮೂಡಿಬಂದ ಭಕ್ತಿಗೀತೆ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿತ್ತು. ಕನಕದಾಸರ ರಚನೆ ಇದು. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಆರ್ ಎನ್ ಜಿ ಗೋಪಾಲ್ ಅವರ ರಚನೆಯ ಮತ್ತೊಂದು ಭಕ್ತಿಗೀತೆ.

ಬಸವಣ್ಣನವರ ರಚನೆಯ ಒಂದು ವಚನವನ್ನು ಕೇಳಿ ಮೌನೇಶ್ ಕುಮಾರ್ ಛಾವಣಿಯವರ ಧ್ವನಿಯಲ್ಲಿ.

0: ನರಸಿಂಹನಾಯಕವರ ಧ್ವನಿಯಲ್ಲಿ ಆರ್ ಎನ್ ಜೆ ಗೋಪಾಲ್ ಅವರ ರಚನೆಯ ಭಕ್ತಿಗೀತೆಯನ್ನು ಕೇಳಿದ್ರಿ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ.
1: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಎತ್ತಣಿಂದೆತ್ತ ನೋಡಿದ್ರೂ ಕೂಡ, ಯಾವ ದಿಕ್ಕಿಗೆ ಹೋದರೂ ಕೂಡ ಅಲ್ಲಿ ಭಗವಂತನ ಆವಾಸ ಇದ್ದೇ ಇರುತ್ತೆ, ಭಗವಂತನ ಕೃಪೆ ಇದ್ದೇ ಇರುತ್ತೆ. ಆ ದಿವ್ಯ ಭೂಮಿಯ ಅನುಭವವೇ ಬೇರೆ ಅಂಥೇಳಿ. ಅದು ಪುಟ್ಟಕ್ಷೇತ್ರ ಆಗಿರ್ಬೋದು, ಎಲ್ಲರಿಗೂ ತಿಳಿದಂತಹ ದೊಡ್ಡ ದೊಡ್ಡ ಕ್ಷೇತ್ರಗಳೇ ಆಗಿರಬಹುದು, ಎಲ್ಲೆಲ್ಲಿ ನೋಡಿದ್ರೂ ಕೂಡ ಅಲ್ಲಿ ಭಗವಂತನ ಒಂದು ಪುಟ್ಟ ಕುರುಹು ನಮಗೆ ಸಿಗ್ತಾನೇ ಹೋಗುತ್ತೆ. ಉತ್ತರ ದಿಕ್ಕಿಗೆ ಹೋದರೆ ವಿಶ್ವನಾಥನ ಆವಾಸ ಸ್ಥಾನ ವಾರಣಾಸಿ ಕಾಶಿ ಕ್ಷೇತ್ರವನ್ನು ನಾವು ನೋಡ್ತೀವಿ. ದಕ್ಷಿಣದಲ್ಲಿ ಬಂದರೂ ಕೂಡ ಅದೇ ವಿಶ್ವನಾಥ ನಮಗೆ ಇಲ್ಲೂ ಕಾಣಿಸ್ತಾನೆ. ಯಾಕೆ ಅಂತ ಹೇಳಿದ್ರೆ, ಸರ್ವವ್ಯಾಪಿ, ಸರ್ವ ಲೋಕದಲ್ಲೂ ಕೂಡ ಇರತಕ್ಕಂತಹ ಭಗವಂತನ ಅನುಗ್ರಹ ದಕ್ಷಿಣದಲ್ಲೂ ಕೂಡ ನಾವು ನೋಡಬಹುದು ಅದೇ ವಿಶ್ವನಾಥನನ್ನು. ಗಂಗೆ ಕೂಡ ಅಂತರಗಂಗೆಯಾಗಿ ಹರಿತಾಳೆ. ಕೋಲಾರ ಜಿಲ್ಲೆಯ ಸಮೀಪದಲ್ಲಿರ್ತಕ್ಕಂತಹ, ಕೋಲಾರದಿಂದ 4 ಕಿಲೋಮೀಟರ್, ಬೆಂಗಳೂರಿನಿಂದ 70 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಶತಶೃಂಗ ಪರ್ವತ ಅಂಥೇಳಿ ಕರೆಯಲಾಗತಕ್ಕಂತಹ ಬೆಟ್ಟದ ಶ್ರೇಣಿಯನ್ನು ನಾವು ಅಂತರಗಂಗೆ ಅಂಥೇಳಿ ಕರಿತೇವೆ. ಹೆಸರೇ ಹೇಳೋ ಹಾಗೆ ಅಂತರ್ಮುಖಿಯಾಗಿ ಗಂಗೆ ಇಲ್ಲಿ ಹರಿತಾಳೆ. ಭಗೀರಥನ ತಪಸ್ಸಿನ ಫಲವಾಗಿ ಸುರಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದಂತಹ ಗಂಗಾ ಮಾತೆ ಶಿವನ ಜಟೆಯಿಂದ ಮರುಹುಟ್ಟನ್ನು ಪಡಿತಾಳೆ. ಮರುಹುಟ್ಟನ್ನು ಪಡೆದಂತಹ ಗಂಗಾ ಮಾತೆ ಕಲ್ಲಿನ ಬಸವನ ಬಾಯಿನಿಂದ ಭೂಸ್ಪರ್ಶವನ್ನು ಮಾಡ್ತಾಳೆ ಅಂಥೇಳಿ ಇಲ್ಲಿನ ನಂಬಿಕೆ ಇರತಕ್ಕಂಥದ್ದು ಅಂತರಗಂಗೆ. ಎತ್ತರದ ಬೆಟ್ಟದ ಮೇಲೆ ದೇವಾಲಯದ ಪಕ್ಕದಲ್ಲಿ ಇರತಕ್ಕಂತಹ ಮಂಟಪದಲ್ಲಿ ಸಾಕ್ಷಾತ್ ಪರಶಿವ ಪ್ರತಿಷ್ಠಾಪನಾಗಿರ್ತಾನೆ. ಶಿವನ ವಾಹನ ಬಸವನ ಸಮೇತ ಶಿವನ ಇರುವಿಕೆಯನ್ನು ನಾವಿಲ್ಲಿ ನೋಡಬಹುದು. ವರ್ಷದ 365 ದಿನ ಕೂಡ 24 ಗಂಟೆಯೂ ಕೂಡ ಸಿಹಿ ನೀರನ್ನು ಭಕ್ತರಿಗೆ ಅವ್ಯಾಹತವಾಗಿ ನೀಡ್ತಾ ಇದ್ದಾಳೆ ಗಂಗೆ ಮಾತೆ ಅಂತರಗಂಗೆಯ ಸ್ಥಳದಲ್ಲಿ. ನಂದಿಯ ಬಾಯಿಯಿಂದ ಬರ್ತಕ್ಕಂತಹ ಜಲದ ಸೆರೆ, ಆ ಒಂದು ಅರ್ಥಾತ್ ಜಲದ ಮೂಲ ಎಲ್ಲಿದೆ ಅಂಥೇಳಿ ಯಾರಿಗೂ ಗೊತ್ತಿಲ್ಲ. ಬೆಟ್ಟದ ಮೇಲೆ ಕಾಶಿ ವಿಶ್ವನಾಥನ ಸನ್ನಿಧಿ, ವಿಶೇಷವಾದ ಕೆತ್ತನೆಗಳೇನೂ ಇಲ್ಲದಲೇ ಇದ್ದರೂ ಕೂಡ ಸಾಧಾರಣ ಗುಡಿಯ ಗರ್ಭಗೃಹದಲ್ಲಿರ್ತಕ್ಕಂತಹ ಕಾಶಿ ವಿಶ್ವೇಶ್ವರನ ಲಿಂಗ ಮನಮೋಹಕವಾಗಿರ್ತಕ್ಕಂಥದ್ದು. ದಕ್ಷಿಣ ದರ್ಶನವನ್ನು ಪಡೆಯಬಹುದು. ಪಕ್ಕದಲ್ಲೇ ಕಲ್ಯಾಣಿ ಇರ್ತಕ್ಕಂಥದ್ದು, ಗಣಪನ ಪುಟ್ಟ ಗುಡಿ ಕೂಡ ಇದೇ ಜಾಗದಲ್ಲಿರ್ತಕ್ಕಂಥದ್ದು. ನಿರಂತರವಾಗಿ ಜಲಧಾರೆ ಹರಿತಾ ಇರುತ್ತೆ. ನಂದಿಯ ಬಾಯಿನಿಂದ ಆಂಜನೇಯನ ಮೂರ್ತಿಯನ್ನು ನಾವಿಲ್ಲಿ ನೋಡಬಹುದು. ಅಂತರಗಂಗೆ ಕೋಲಾರ ಜಿಲ್ಲೆಯಲ್ಲಿ ಸಮೀಪ ಇರ್ತಕ್ಕಂತಹ ಸ್ಥಳ. ಪರಶುರಾಮ ಮತ್ತು ಜಮದಗ್ನಿಗೆ ಸಂಬಂಧಿಸಿದ ಒಂದು ಕಥೆಯ ಪ್ರಕಾರ, ಕಾರ್ತಿವೀರ್ಯಾರ್ಜುನನನ್ನು ಪರಶುರಾಮರು ಸಂಹಾರ ಮಾಡಿದ ನಂತರ ಜಮದಗ್ನಿಯ ಸಾವು, ರೇಣುಕಾದೇವಿಯ ಸ್ವಯಂ ಬಲಿ ಕೂಡ ಈ ಬೆಟ್ಟದ ಮೇಲೆ ಆಗಿದೆ ಅಂಥೇಳಿ ನಂಬಿಕೆ ಇರ್ತಕ್ಕಂತಹದ್ದು. ಪರಶುರಾಮರು ಕ್ಷತ್ರಿಯ ವರ್ಗದವರನ್ನೆಲ್ಲ ಕೊಲ್ಲದು ಈ ಬೆಟ್ಟದ ಮೇಲೆ ಶಪಥವನ್ನು ಮಾಡಿದ್ರು ಅಂಥೇಳಿ ಕೂಡ ನಾವು ಗ್ರಂಥಗಳಿಂದ ನೋಡಬಹುದು.

ಜಯಮ್ಮ ಬಿಯವರ ಧ್ವನಿಯಲ್ಲಿ ಹೇಮರೆಡ್ಡಿ ಮಲಮಾ ಚಿತ್ರದಿಂದ ಆಯ್ದ ಭಕ್ತಿ ಗೀತೆಯನ್ನು ಕೇಳಿದ್ರಿ. ಖುರ ಸೀತಾರಾಮ ಶಾಸ್ತ್ರಿಗಳ ರಚನೆ ಇದು. ಚಿತ್ತೂರು ವಿ ನಾಗಯ್ಯ ಅವರ ಸಂಗೀತವಿತ್ತು. ಪುರಂದರದಾಸ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ತ್ರಿಪುರಾಂಬ ಅವರ ಧ್ವನಿಯಲ್ಲಿ ಪುರಂದರದಾಸರ ರಚನೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಶರ್ಮಾ ಅವರು.

ಮೂಡಿ ಬಂದ ಭಕ್ತಿಗೀತೆ ವಾಣಿ ಚಿತ್ರದಾಗಿತ್ತು. 1944 ಅಂದರೆ 82 ವರ್ಷಗಳ ಹಿಂದೆ ಬಿಡುಗಡೆಗೊಂಡಂತಹ ಚಿತ್ರ ಇದು ವಾಣಿ. ಆ ಚಿತ್ರದ ಒಂದು ಭಕ್ತಿ ರಚನೆಯನ್ನು ಕೇಳಿದ್ರಿ, ಶೇಷಗಿರಿ ರಾವ್ ಅವರ ರಚನೆ ಇದಾಗಿತ್ತು. ಚಂಬಾಯ ವೈದ್ಯನಾಥನ್ ಭಾಗವತರವರ ಧ್ವನಿಯಲ್ಲಿ ಮೂಡಿಬಂತು. ಚೌಡಯ್ಯ ಮತ್ತು ಸಹೋದರರ ಸ್ವರ ಸಂಯೋಜನೆ ಈ ಭಕ್ತಿಗೀತೆಗಿತ್ತು. ರಾಧಾರಮಣ ಚಿತ್ರದಿಂದ ಆದ ಒಂದು ಭಕ್ತಿಗೀತೆ ಇವಾಗ ಪ್ರಸಾರವಾಗ್ತಾ ಇದೆ. ಜಿ ವಿ ಅಯ್ಯರವರ ಧ್ವನಿಯಲ್ಲಿದೆ. ಜಿ ವಿ ಅಯ್ಯರವರ ಸಾಹಿತ್ಯ ಇದು. ಎಂ ವಿ ರಾಜಮ್ಮ ಮತ್ತು ಪಿ ಕಾಳಿಂಗರವರ ಧ್ವನಿಯಲ್ಲಿದೆ.

0: ಪಿ ಸುಶೀಲ ಅವರ ಧ್ವನಿಯಲ್ಲಿ ನಾಗಪೂಜೆ ಚಿತ್ರದಿಂದ ಆಯ್ದ ಒಂದು ಭಕ್ತಿಗೀತೆಯನ್ನು ಕೇಳಿದ್ರಿ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿತ್ತು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಒಳನುಸುಳುವಿಕೆ ಮತ್ತು ಇತರ ಕಾರಣಗಳಿಂದ ಉಂಟಾಗುವ ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲುಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನಾವೋಲೇಕರ್ ವಹಿಸಲಿದ್ದಾರೆ. ಪ್ರಧಾನಮಂತ್ರಿಗಳ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಪಿಎಂ ವಾಣಿ ಅಡಿಯಲ್ಲಿ ದೂರಸಂಪರ್ಕ ಇಲಾಖೆ ಬಳಕೆದಾರ ಸ್ನೇಹಿ ಸುಧಾರಣೆಗಳ ಸರಣಿಯನ್ನು ಪರಿಚಯಿಸಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಕೆವಿಐಸಿ 2025-26 ಆರ್ಥಿಕ ವರ್ಷದಲ್ಲಿ 187,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಿಸುವ ಮೂಲಕ ಐತಿಹಾಸಿಕ ಮೈಲುಗಲ್ಲು ಸಾಧಿಸಿದೆ ಎಂದು ಕೆವಿಐಸಿ

ಅಧ್ಯಕ್ಷ ಮನೋಜ್ ಕುಮಾರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಒಟ್ಟು 150 ನಾಡ ಕಚೇರಿಗಳಿಗೆ ಸುಸಜ್ಜಿತ ನೂತನ ಕಟ್ಟಡ ನಿರ್ಮಿಸಲು ನಿರ್ಧರಿಸಲಾಗಿದೆ. ನಗರ ಪ್ರದೇಶಗಳಲ್ಲಿ 75 ಲಕ್ಷ ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನ ಒಕ್ಕಳಿಪುರಂನ ಅಷ್ಟಪಥ ಕಾರಿಡಾರ್ನಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ಸಮಗ್ರ ಮತಪಟ್ಟಿ ಪರಿಷ್ಕರಣೆ 2026 ಕುರಿತು ಮಾಧ್ಯಮ ಕಾರ್ಯಾಗಾರ ನಡೆಯಲಿದೆ. ಪಡಿತರ ವಿತರಣೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಡಿ ಪ್ರತಿ ಫಲಾನುಭವಿಗೆ ತಲಾ 5 ಕೆಜಿ ಅಕ್ಕಿ ನೀಡಲಾಗುತ್ತಿದ್ದು, ಇದರ ಜೊತೆಗೆ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ ರಾಗಿ ಮತ್ತು ಅಕ್ಕಿ ವಿತರಿಸುತ್ತಿದೆ ಎಂದು ಆಹಾರ ಮತ್ತು ನಾಗರಿಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಇದೇ 30ರಂದು ಶನಿವಾರದಂದು 64ನೇ ದ್ರೌಪದಾಂಬ ಕರಗ ಮಹೋತ್ಸವ ನಡೆಯಲಿದೆ. ಮಹಿಳೆಯೊಬ್ಬರು ಕರಗ ಹೊರುವುದು ಈ ಕರಗದ ವಿಶೇಷವಾಗಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಪಂದ್ಯಾವಳಿಯ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ತಂಡದ ವಿರುದ್ಧ ಗೆಲುವು ದಾಖಲಿಸಿತು. ಈ ಮೂಲಕ ಮೊದಲ ತಂಡವಾಗಿ ಫೈನಲ್ಗೆ ಪ್ರವೇಶಿಸಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8 ಗಂಟೆಗೆ.

0: ಕನ್ನಡದ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
2: ಅಪರಿಚಿತ ಲಿಂಗ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
4: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯ?
7: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
8: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಕೃಷಿ ನಾವೀನ್ಯತೆ ಹಾಗೂ ಕೃಷಿ ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಕರ್ನಾಟಕ ಪ್ರಮುಖ, ಸಚಿವ ಎನ್ ಚಲುವರಾಯಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ

0: ಸಂಘದ ಸಂತಸ. ವಾರ್ತೆಗಳ ವಿವರ. ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ ಸೂಚಿಸುತ್ತದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದಲ್ಲಿ ರಾಷ್ಟೀಯ ಸಂತ ಆಚಾರ್ಯ 108 ಗುಣಧರ ನಂದಿ ಮಹಾರಾಜರ ನೇತೃತ್ವದಲ್ಲಿ ಎಜಿಎಂ ಎಂಜಿನಿಯರಿಂಗ್ ಕಾಲೇಜು ಉದ್ಘಾಟನೆ ಹಾಗೂ 151 ಅಡಿ ಭಗವಾನ್ ಪಾರ್ಶ್ವನಾಥ ಮೂರ್ತಿಯ ಪ್ರತಿಷ್ಠಾಪನೆಯ ಭೂಮಿ ಶುದ್ದೀಕರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರಾಷ್ಟೀಯ ಸಂತ ಆಚಾರ್ಯ ಗುಣಧರನಂದಿ ಮಹಾರಾಜರು ಮಾನವೀಯತೆ, ಶಾಂತಿ, ಕರುಣೆ ಮತ್ತು ಸಾಮಾಜಿಕ ಜಾಗೃತಿಗೆ ದೈವಿಕ ಸ್ಫೂರ್ತಿಯಾಗಿದ್ದರು. ಅವರ ಇಡೀ ಜೀವನ ತ್ಯಾಗ, ತಪಸ್ಸು, ಧ್ಯಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಮೀಸಲಾಗಿದೆ. ಸಮಾಜಕ್ಕೆ ಆಧ್ಯಾತ್ಮಿಕ ಸಂದೇಶವನ್ನು ನೀಡುವ ಜೊತೆಗೆ ಶಿಕ್ಷಣ, ಸೇವೆ ಮತ್ತು ಸಂಸ್ಕೃತಿಯ ಮೂಲಕ ಬಲಿಷ್ಠ ಭಾರತವನ್ನು ನಿರ್ಮಿಸುವ ಸಂದೇಶ ನೀಡಿದ್ದಾರೆ ಎಂದು ತಿಳಿಸಿದರು. ಸಮಾಜದಲ್ಲಿ ನೈತಿಕತೆ ಬೆಳೆಸುವ ಶಿಕ್ಷಣ ವ್ಯವಸ್ಥೆ ಅವಶ್ಯವಾಗಿದ್ದು ಜ್ಞಾನದೊಂದಿಗೆ ಮೌಲ್ಯಗಳ ಸಂಯೋಜನೆ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಕರ್ನಾಟಕ ಕೃಷಿ ನಾವೀನ್ಯತೆ, ಕೃಷಿ ಉದ್ಯಮಶೀಲತೆ ಹಾಗೂ ಸುಸ್ಥಿರ ಕೃಷಿ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಪ್ರಮುಖ ರಾಜ್ಯವಾಗಿ ಗುರುತಿಸಿಕೊಂಡಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಬೆಂಗಳೂರು ಜಿಕೆವಿಕೆ ಆವರಣದಲ್ಲಿ ನಡೆದ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು, ಕೃಷಿ ಕ್ಷೇತ್ರದ ನವೀನತೆ, ತಂತ್ರಜ್ಞಾನ ಆಧಾರಿತ ಬೆಳವಣಿಗೆ ಹಾಗೂ ಭವಿಷ್ಯದ ಕೃಷಿ ದಿಕ್ಸೂಚಿಗಳ ಕುರಿತು ಮಾತನಾಡಿದರು. ರಾಜ್ಯದಲ್ಲಿರುವ ಪ್ರಮುಖ ಕೃಷಿ ವಿಶ್ವವಿದ್ಯಾನಿಲಯಗಳು, ಸಂಶೋಧನಾ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು, ಇನ್ಕ್ಯುಬೇಷನ್ ಕೇಂದ್ರಗಳು ಹಾಗೂ ಪ್ರಗತಿಪರ ರೈತರ ಬಲಿಷ್ಠ ಜಾಲವು ತಂತ್ರಜ್ಞಾನ ಆಧಾರಿತ ಕೃಷಿ ಪರಿವರ್ತನೆಗೆ ಬಲ ನೀಡುತ್ತಿದೆ ಎಂದು ತಿಳಿಸಿದರು. ಇಂದಿನ ಯುವಕರು ಹಾಗೂ ಕೃಷಿ ಪದವೀಧರರು ಕೇವಲ ಉದ್ಯೋಗ ಹುಡುಕುವವರಾಗದೆ ಉದ್ಯೋಗ ಸೃಷ್ಟಿಕರ್ತರಾಗಬೇಕು ಎಂಬುದು ಕಾಲದ ಅಗತ್ಯ ಎಂದು ಸಚಿವರು ಅಭಿಪ್ರಾಯಪಟ್ಟರು. ಜೂನ್ 26 ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಣೆಯಾಗಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1 ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನ. ಜೂನ್ 9 ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿದೆ. ಮತದಾನ ಜೂನ್ 18 ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಾಜೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನೀಲ್ ವಲ್ಯಾಪುರೆ ಮತ್ತು ಗೋವಿಂದ ರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಗದಗ ಜಿಲ್ಲೆಯಲ್ಲಿ 2025-26 ಸಾಲಿನ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ಕಾಮಗಾರಿಗಳು 4 ತಿಂಗಳೊಳಗೆ ಪೂರ್ಣಗೊಳ್ಳಲಿದ್ದು, ರಸ್ತೆ ಅಭಿವೃದ್ಧಿ ಕಾರ್ಯಗಳನ್ನು ಗುಣಮಟ್ಟದಿಂದ ಪೂರ್ಣಗೊಳಿಸುವಂತೆ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಖಾತೆ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಿದ್ದಾರೆ. ಗದಗ ಬೆಟಗೇರಿ ನಗರದ 3 ವಿಭಾಗಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಸಾರ್ವಜನಿಕರ ಅನುಕೂಲಕ್ಕಾಗಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ರಸ್ತೆ ಕಾಮಗಾರಿಗಳು ದೀರ್ಘಕಾಲ ಬಾಳಿಕೆ ಬರುವಂತಾಗಬೇಕು. ಕಾಮಗಾರಿಯ ಪ್ರತಿಯೊಂದು ಹಂತದಲ್ಲೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ನಿಗಾ ವಹಿಸಬೇಕು. ಗುಣಮಟ್ಟದಲ್ಲಿ ಯಾವುದೇ ರಾಜಿಯಾಗಬಾರದು ಎಂದು ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ 7 ಲಕ್ಷ ಕೋಟಿ ರೂಪಾಯಿ ದಾಟುತ್ತಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ತ್ಯಜಿಸುವ ವೇಳೆಗೆ ಅದು 10 ಲಕ್ಷ ಕೋಟಿ ತಲುಪಲಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಸಿ ರೆಡ್ಡಿ ಕಾಲದಿಂದ ಬಸವರಾಜ ಬೊಮ್ಮಾಯಿ ಸರ್ಕಾರದವರೆಗೆ ಒಟ್ಟು ಶೇಕಡ 47% ಸಾಲ ಮಾಡಲಾಗಿತ್ತು. ಆದರೆ ಕಳೆದ 3 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರವೇ ಶೇಕಡ 53% ಸಾಲ ಮಾಡಿದೆ ಎಂದು ಟೀಕಿಸಿದರು. ಬಿಜೆಪಿ ಸರ್ಕಾರ ಆದಾಯದ ಆಧಾರದ ಮೇಲೆ ಬಡವರಿಗೆ ಯೋಜನೆಗಳನ್ನು ಜಾರಿಗೆ ತಂದಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಈಗ ಅವುಗಳನ್ನು ಸಮರ್ಪಕವಾಗಿ ನೀಡಲು ವಿಫಲವಾಗಿದೆ ಎಂದು ದೂರಿದರು. ಸರ್ಕಾರದ ಖಜಾನೆ ಖಾಲಿಯಾಗಿರುವ ಕಾರಣ ಬಿಪಿಎಲ್ ಕಾರ್ಡ್ ರದ್ದುಪಡಿಸಲು ಸರ್ಕಾರ ಮುಂದಾಗಿದೆ, ಬಡವರ ಅನ್ನಕ್ಕೂ ಕತ್ತರಿ ಹಾಕಲು ಹೊರಟಿದೆ ಎಂದು ಅವರು ಆರೋಪಿಸಿದರು. 43 ವರ್ಷಗಳ ನಂತರ ಮತ್ತೆ ಧಾರವಾಡಕ್ಕೆ ನಗರ ಪಾಲಿಕೆ ದಕ್ಕಿದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಎಂದು ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಹೇಳಿದ್ದಾರೆ. ರಾಜ್ಯಪಾಲರು ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆ ಪ್ರಸ್ತಾವನೆಗೆ ಅನುಮೋದನೆ ನೀಡಿರುವ ವಿಷಯ ತಿಳಿದು ಕರ್ನಾಟಕ ವಿದ್ಯಾವರ್ಧಕ ಸಂಘ ತುರ್ತು ಕಾರ್ಯಕಾರಿ ಸಮಿತಿ ಸಭೆ ನಡೆಸಿ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಹಾಗೂ ಅವಳಿ ನಗರದ ಜನಪ್ರತಿನಿಧಿಗಳಿಗೆ ಕೃತಜ್ಞತೆ ಸಲ್ಲಿಸಿತು. ವಿಶೇಷವಾಗಿ 11 ದಿನಗಳ ಕಾಲ ಸತ್ಯಾಗ್ರಹ ನಡೆಸಿರುವ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ನಡೆಸಿದ ಹೋರಾಟ ಮತ್ತು ಪ್ರಯತ್ನ ಅಭಿನಂದನೀಯವಾದದ್ದು, ಧಾರವಾಡದ ಜನತೆಯ ಬೇಡಿಕೆಗೆ ಮನ್ನಣೆ ಸಿಕ್ಕಿದ್ದು ಅತ್ಯಂತ ಹರ್ಷ ತಂದಿದೆ ಎಂದರು. ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಪಶ್ಚಿಮಘಟ್ಟದ ಜೀವವೈವಿಧ್ಯ, ಅರಣ್ಯ, ಪರಿಸರ ಕುರಿತು ಈವರೆಗೆ ನಡೆದಿರುವ ಸಂಶೋಧನೆಗಳು ಹಾಗೂ ಅಧ್ಯಯನಗಳ ಬಗ್ಗೆ ರಾಜ್ಯಮಟ್ಟದ ಕಾರ್ಯಾಗಾರ ಕಾಳಿ ಬೇಡ್ತಿ ಕಣಿವೆಗಳ ಮಧ್ಯೆ ಯಲ್ಲಾಪುರದಲ್ಲಿ ಇಂದು ಆಯೋಜಿತವಾಗಿದೆ ಎಂದು ವೃಕ್ಷಲಕ್ಷ ಆಂದೋಲನ ಕರ್ನಾಟಕ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ತಿಳಿಸಿದ್ದಾರೆ. ರಾಜ್ಯ ಜೀವವೈವಿಧ್ಯ ಮಂಡಳಿ, ತಾಲೂಕು ಪಂಚಾಯತ್ ಜೀವವೈವಿಧ್ಯ ಸಮಿತಿ ಯಲ್ಲಾಪುರ ಇವರು ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಕಾರ್ಯಾಗಾರ ಏರ್ಪಡಿಸಿದೆ. ಅಂತಾರಾಷ್ಟೀಯ ಜೀವವೈವಿಧ್ಯ ದಿನಾಚರಣೆ ಅಂಗವಾಗಿ ನಡೆಯುವ ಕಾರ್ಯಾಗಾರ ಈವರೆಗಿನ ಹಲವು ಅಧ್ಯಯನ ವರದಿಗಳು, ಶಿಫಾರಸು ಇವುಗಳನ್ನು ಆಧರಿಸಿ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ಚರ್ಚಿಸಲಿದೆ. ಅತಿ ಹೆಚ್ಚು ರಾಸಾಯನಿಕ ಬಳಸಿ ಕೃಷಿ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಬೇಗ ಕಡಿಮೆಯಾಗುತ್ತದೆ ಎಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಚಂದ್ರಶೇಖರ್ ನಾರಾಯಣಪುರ್ ಹೇಳಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಮೂಗ್ತಿಹಳ್ಳಿ ಗ್ರಾಮದಲ್ಲಿ ನಡೆದ ಆರೋಗ್ಯಕರ ಭವಿಷ್ಯಕ್ಕಾಗಿ ಸಾವಯವ ಕೃಷಿ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಮ್ಮ ದೇಶದಲ್ಲಿ ಯಥೇಚ್ಛವಾಗಿ ರಾಸಾಯನಿಕ ಬಳಸಿ ಬೆಳೆಗಳನ್ನು ಬೆಳೆಯುತ್ತಿರುವುದರಿಂದ ಸಣ್ಣ ವಯಸ್ಸಿನಿಂದಲೇ ಮಧುಮೇಹ, ರಕ್ತದೊತ್ತಡ ಕಾಯಿಲೆ ಹಾಗೂ ಪೌಷ್ಟಿಕಾಂಶ ಕೊರತೆಯಿಂದ ಅಂಗಾಂಗಗಳು ಹಾನಿಗೆ ತುತ್ತಾಗುತ್ತಿರುವ ಪ್ರಕರಣಗಳು ಕೇಳಿಬರುತ್ತಿವೆ. ಇದೇ ರೀತಿ ಮಣ್ಣಿಗೆ ವಿಷ ಉಣಿಸಿದರೆ ಭಾರತ 2042 ಹೊತ್ತಿಗೆ ಮಣ್ಣಿನ ಸತ್ವ ಕಳೆದುಕೊಳ್ಳಲಿದೆ ಎಂದು ವಿಶ್ವಸಂಸ್ಥೆ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ರೈತರು ಜಾಗೃತರಾಗಬೇಕೆಂದು ಅವರು ಕರೆ ನೀಡಿದರು. ಕೋಲಾರ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಹಾವಳಿಯನ್ನು ಬೇರು ಸಹಿತ ಕಿತ್ತುಹಾಕಲು ಜಿಲ್ಲಾಡಳಿತ ಕ್ರಮ ವಹಿಸಿದ್ದು, ನಗರ ಪ್ರದೇಶಗಳಲ್ಲಿನ ಖಾಲಿ ನಿವೇಶನಗಳಲ್ಲಿ ಗಾಂಜಾ ಗಿಡಗಳು ಕಂಡುಬಂದರೆ ನೇರವಾಗಿ ಆಯಾ ನಿವೇಶನಗಳ ಮಾಲೀಕರ ವಿರುದ್ದವೇ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ.ಎಂ.ಆರ್. ರವಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ರಾಷ್ಟೀಯ ಮಾದಕ ವಸ್ತು ಸಮನ್ವಯ ಪೋರ್ಟಲ್ ಸಮಿತಿ ಸಭೆಯಲ್ಲಿ ಡ್ರಗ್ಸ್ ನಿಯಂತ್ರಣ ಕುರಿತು ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಅಲ್ಪಸಂಖ್ಯಾತರ ಅಭಿವೃದ್ದಿಗಾಗಿ ಪ್ರಧಾನಮಂತ್ರಿಯವರ 15 ಅಂಶಗಳ ಕಾರ್ಯಕ್ರಮಗಳನ್ನು ಕಾಲಮಿತಿಯೊಳಗೆ ತಲುಪಿಸಬೇಕು ಹಾಗೂ ಕಾರ್ಯಕ್ರಮದ ಪರಿಣಾಮಕಾರಿ ಅನುಷ್ಠಾನಕ್ಕೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಆದ್ಯತೆ ನೀಡಬೇಕು, ಯೋಜನೆಗಳ ಅನುಷ್ಠಾನದಲ್ಲಿ ಯಾವುದೇ ನಿರ್ಲಕ್ಷ್ಯ ಬೇಡ ಎಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಜಿಲ್ಲಾ ಮಟ್ಟದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ದಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಕೃಷಿ ನಾವೀನ್ಯತೆ ಹಾಗೂ ಕೃಷಿ ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಕರ್ನಾಟಕ ಪ್ರಮುಖ, ಸಚಿವ ಎನ್ ಚಲುವರಾಯಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿ ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈ

0: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: 7:16:46 ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ಹೇಳಿ ನಿಮ್ಮೊಂದಿಗಿದ್ದೇನೆ ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಇವತ್ತಿನಲ್ಲಿ ಈ ಹೊತ್ತಿನಲ್ಲಿ

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಚ್ ರಾಜಾರಾವ್ ಫ್ರೆಂಚ್, ಇಂಗ್ಲಿಷ್ ಹಾಗೂ ಕನ್ನಡ ಭಾಷೆಗಳಲ್ಲಿ ವಿದ್ವಾಂಸರು, ಭಾಷಾ ವ್ಯಾಕರಣ ಮತ್ತು ಭಾಷಾ ಪ್ರಯೋಗಗಳನ್ನು ಮಾಡಿದವರು. ಭಾರತೀಯ ಧರ್ಮ, ತತ್ವ, ಕಲೆ, ಭಾಷಾಶಾಸ್ತ್ರ ಇವುಗಳನ್ನ ಇಂಗ್ಲಿಷ್ಗೆ ಕೊಂಡು ಹೋದವರು. ರಾಜಾರಾವ್ ಅವರು ಪ್ಯಾರಿಸ್ನ ಪತ್ರಿಕೆಗಳ ಸಂಪಾದಕ ಮಂಡಳಿಗಳಲ್ಲಿ ಇದ್ದರು. 1930 ವೇಳೆಗೆ ಕಥೆಗಳನ್ನ ಬರೆಯಲು ಆರಂಭಿಸಿದರು. ಕಾಂತಾಪುರ ಅವರ ಜನಪ್ರಿಯ ಇಂಗ್ಲಿಷ್ ಕಾದಂಬರಿ ಲಂಡನ್ನಲ್ಲಿ ಪ್ರಕಟವಾಯಿತು. ಚೇಂಜಿಂಗ್ ಇಂಡಿಯಾ, ವೆದರ್ ಇಂಡಿಯಾ, ಮೀನಿಂಗ್ ಆಫ್ ಇಂಡಿಯಾ, ಹೀಗೆ ಭಾರತದ ಮಹತ್ವ ಸಾರುವ ಲೇಖನಗಳನ್ನು ಅವರು ಇಂಗ್ಲಿಷ್ನಲ್ಲಿ ಬರೆದರು. ಆಂಗ್ಲ ಕಥಾ ಸಾಹಿತ್ಯದಲ್ಲಿ, ಕಾದಂಬರಿ ಸಾಹಿತ್ಯದಲ್ಲಿ ತಮ್ಮ ಛಾಪು ತೋರಿಸಿದ ಹಾಸನದ ರಾಜಾರಾಯರು ಆ ಕಾಲದಲ್ಲೇ ಅಮೆರಿಕದ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರಾಗಿದ್ದರು. ಕೇಳೋಣ ಎಚ್ ರಾಜಾರಾಯರ ಧ್ವನಿ.
1: ಶಬ್ದ ಅಂತನ್ಬಿಟ್ಟು ನಾವು ಸುಮ್ಮನೆ ಅಂತೀವಿ. ಒಂದು ಪದಾರ್ಥ ಇದೆ, ಒಂದು ಗ್ಲಾಸ್ ಇದೆ ನೋಡಿ. ಈ ಗ್ಲಾಸ್ ಅರ್ಥ ಮಾಡ್ಕೋಬೇಕಾದ್ರೆ ಅದು ಏನು, ಅದು ನೋಡೋದಕ್ಕೆ, ನೋಡಿದಾಗ ನೋಡೋದು ಅದರ ಅದರ ಫಾರ್ಮ್ ಇದೆಯಲ್ಲ, ಅದಕ್ಕೆ ಏನು, ಅದು ಎಲ್ಲಿ ಕಟ್ ಮಾಡ್ತೀರಿ ಅದನ್ನ, ಎಲ್ಲಿ ನೋಡದೇ ಇಲ್ಲದೆ ಹೋದರೆ ಗ್ಲಾಸ್ ಇಲ್ಲ, ಗ್ಲಾಸ್ ಇಲ್ಲದೆ ಹೋದ್ರೆ ನಾನು ನೋಡೋದಿಲ್ಲ, ಅದನ್ನ ಎರಡು ಒಂದೇ, ಅದು ಎಲ್ಲಿ ಕಟ್ ಮಾಡ್ತೀರಿ, ಆಗೋದಿಲ್ಲ. ಅದಕ್ಕೆ ನಾನು ಹೇಳೋದು, ಅದ್ವೈತ ವೇದಾಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಎಲ್ಲರೂ ಮೋಕ್ಷ, ಎಲ್ಲರಿಗೂ ಮೋಕ್ಷ ಆಗಿದೆ, ಆಗಲಿ ಮೋಕ್ಷ ಸಿಕ್ಕಿದೆ, ಆದರೆ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಸುಮ್ಮನೆ ಅದು ಏನೋ ಅನುಭವ ನೋಡಿದ್ರೆ, ಈ ಗ್ಲಾಸ್ ನೋಡಿ ನನ್ನ ಕಣ್ಣ ಮೇಲೆ ಹೋಗಿ, ತಲೆ ಮೇಲೆ ನನ್ನ ಮನಸ್ಸಿಗೆ ಹೋಗಿ, ಅಲ್ಲಿಂದ ಯಾವಾಗ ನಂಗೆ ತಿಳಿಯುತ್ತೋ ಆವಾಗ ಗ್ಲಾಸ್ ಆಗುತ್ತೆ ಅಂದರೆ ಅಲ್ಲಿಲ್ಲ, ಇಲ್ಲಿದೆ. ಯಾಕಂದರೆ ನಾನು ಒಂದು ವಿಷಯ ನೋಡಿ, ನಾವು ಈಗ ಮಾತಾಡ್ತಿದ್ವಿ, ಆ ಶಬ್ದ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ನಮಗೆ ನಿಜವಾಗಲೂ ಆಶ್ಚರ್ಯವಾಗುತ್ತೆ. ಶಬ್ದ ಎಲ್ಲಿಂದ ಬರುತ್ತೆ, ಅದು ಪರವಾಕ್ಯ ಅಂತಂತಾರಲ್ಲ, ಪರ ಮಧ್ಯಮ ಆಮೇಲೆ ಹೇಳ್ಬಿಟ್ಟು ಫೋರ್ ಪಾರ್ಟ್ಸ್ ಇದೆ, ಪಶ್ಯಂತಿ, ಆಮೇಲೆ ಇನ್ನೊಂದು ವೈಖಾರಿ, ಪರಾಪಶ್ಯಂತಿ, ಪರ ಮಧ್ಯಮ, ಪರ ಪಶ್ಯಂತಿ, ಮಧ್ಯಮ ವೈಖಾರಿ ಅಂದ್ಬಿಟ್ಟು ಆ ಫೋರ್ ಲೆವೆಲ್ಸನ್ನು ನೋಡಿದ್ರೆ ಪರವಾಕ್ಯನೇ ನಿಜವಾದ ವಾಕ್ಯ. ಅದು ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ತಲೆ ತಿರುಗುತ್ತೆ. ಅದನ್ನು ನಾನು ಹೇಳೋದು, ನಿಮ್ಗೆ ಯಾವಾಗ ನಿಮ್ಗೆ ನಿಮ್ಮ ಶರೀರ ಇಲ್ವೋ, ನಿಮ್ಮ ಮನಸ್ಸಿಲ್ವೋ, ಅದೇ ಆವಾಗ ನಾವೊಂದು ಒಂದು ಇದೇ ಮಂಡ್ಯದ ನಮ್ಮ ಗುರುದೊಂದು ಶ್ಲೋಕ ಹೇಳ್ತೀನಿ, ಜಾತಿ ನೀತಿ ಕುಲಗೋ ಕುಲಗೋತ್ರಮಿಲ್ಲಮೇ ನಾಮರೂಪ ಗುಣದೋಷ ಜಾತವಂ ದೇಶಕಾಲ ವಿಷಯಾದಿ ವರ್ತಿನ್ಯಾನ್ ಏಕನ್ ಅದ್ವಯನ ನಾಮಯನ್ ಪರನ್. ಜಾತಿ ಇಲ್ಲ, ನೀತಿ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಕಾಲ ಇಲ್ಲ, ದೇಶ ಇಲ್ಲ, ಒಳ್ಳೆಯದಿಲ್ಲ, ಕೆಟ್ಟದಿಲ್ಲ, ಕುಲಗೋತ್ರ ನಾಮರೂಪಗಳು, ದೇಶಕಾಲ ವಿಷಯಾದಿ ವಿಷಯಾದಿ ವರ್ತಿನ್ಯ ಐ ಆಮ್ ಬಿಯಾಂಡ್ ಆಲ್ ಆಲ್ ಕ್ಯಾಟಗರೀಸ್ ಅವನ್ ಏಕನ್.

0: ಅದ್ವಯನ್ ಅನಾಮಯನ್ ಪರನ್. ಅದು ನನ್ನ ನಿಜವಾದ ಸತ್ಯ. ಸುಖವಾಗಿರೀನ್ ಬಿಟ್ಟು ಅವ್ರ ಸುಖಕ್ಕೋಸ್ಕರ ಅದನ್ನು ಪಬ್ಲಿಷ್ ಮಾಡ್ತಾನೆ. ನೀವು ಯೋಚನೆ ಮಾಡ್ತಿರುವ ಕಮ್ಯುನಿಕೇಷನ್ ನಿಮ್ಮ ಜೊತೆಲಿ ನಿಮ್ಮ ಕೈಲಿ ಮಾಡಿಸ್ಕೊಂಡ್ರೆ ಅಂದರೆ ನೀವು ಏನು ಯೋಚನೆ ಮಾಡ್ತೀನೋ ಅದು ನೀವು ಅರ್ಥ ಆದರೆ ಅವ್ರು ಇನ್ನೊಬ್ರು ಹೇಳ್ಬೋದು ಅಲ್ವೇ ಅಲ್ವೇ. ಅದೇ ನಾ ಅದೇ ಹೇಳೋದು. ನೀವು ಸರಿಯಾಗಿ ಗಾಂಧೀಜಿ ನೋಡಿ ಯಾವಾಗಲೂ ತನಗೆ ತಾವೇ ಮಾತಾಡ್ತಾ ಇದ್ರು. ಹಾಗೆ ನಾವು ನಮಗೆ ತಾವೇ ಮಾತಾಡಿದ್ರೆ ಒಂದು ಪುಸ್ತಕ ಬರುತ್ತೆ. ಅದು ಅದು ನಾವು ಸರಿಯಾಗಿ ಶುದ್ಧವಾಗಿ ಬಹಳ ಬಹಳ ಸತ್ಯವಾಗಿ ನಾವು ಹೇಳಿದ್ರೆ ಅದು ಎಲ್ಲರಿಗೂ ಅರ್ಥವಾಗುತ್ತೆ. ಯಾರು ತಿಳ್ಕೋಬಹುದು ಶಕ್ತಿ ಇದೆಯೋ ಅವ್ರಿಗೆ ಅರ್ಥವಾಗುತ್ತೆ. ನಾನು ಮಾಡಿರುವಂಥ ಎಕ್ಸ್ಪೆರಿಮೆಂಟ್ ಇಂಗ್ಲೀಷ್ನಲ್ಲಿ ಯಾರೂ ಮಾಡಿಲ್ಲ ಈ ಥರ ಅಂತ ಹೇಳ್ತಾರಪ್ಪ ಹೇಳ್ತಾರೆ. ಅದು ಭಾಳ ಭಾಳ ಒರಿಜಿನಲ್ ಅಂತ ಹೇಳ್ತಾರೆ. ಅಂದರೆ ಅವ್ರು ಹೇಳೋದು ನಾ ಹೇಳ್ತೀನಿ ನನಗೆ ಅವ್ರು ಹೇಳೋದು ಹೇಳ್ತಾರೆ. ಬಹಳ ಕಷ್ಟಪಟ್ಟಿದ್ದೀನಿ ಅದಕ್ಕೋಸ್ಕರ. ಯಾಕೆಂದರೆ ನಾನು ಯಾವಾಗಲೂ ಸತ್ಯ ಹೇಳಬೇಕು ಅಂದ್ಬಿಟ್ಟು ಏನು ಮಾಡೋದು ಸತ್ಯದಿಂದ ಮಾಡಬೇಕು ಅಂದ್ಬಿಟ್ಟು ನಾನು ಯಾವ ವಾಕಿದೆಯೋ ಆ ವಾಕ್ಯನ್ನು ಸರಿಯಾಗಿ ಸತ್ಯವಾಗಿ ಹೇಳಬೇಕು ಅಂದ್ಬಿಟ್ಟು ಪ್ರಯತ್ನ ಪಟ್ಟಿದ್ದೀನಿ. ಅದರಿಂದ ಅದರ ಶಕ್ತಿ ಬರುತ್ತೆ, ಅಲ್ಲದೆ ಅದರ ಸತ್ಯವೂ ಬರುತ್ತೆ. ಅದು ಗುರುಗಳ ಆಶೀರ್ವಾದ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ಎಚ್ ರಾಜಾರಾವ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಭಾವಗೀತೆಗಳೊಂದಿಗೆ ಸಾಗುವ ಈ ಸಮಯದಲ್ಲಿ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯ ಈ ಒಂದು ಸುಂದರ ಭಾವಗೀತೆ.

0: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗ್ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಜಿ ಪಿ ರಾಜರತ್ನ ಅವರ ರಚನೆಯ ಭಾವಗೀತೆಯನ್ನು ಕೇಳಿದ್ರಿ. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂ ಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್ ಸತತ ಎರಡನೇ ಬಾರಿ ಫೈನಲ್ ಪ್ರವೇಶಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು.

ಕಳ್ಳ ಸಾಗಣೆ ಮಾಡುವುದನ್ನು ತಡೆಯಲು ಮುಂದಿನ 6 ತಿಂಗಳಲ್ಲಿ ಡ್ರೋನ್ ನಿಗ್ರಹ ವ್ಯವಸ್ಥೆಯನ್ನು ಅಳವಡಿಸುವ ಪ್ರಕ್ರಿಯೆಯನ್ನು ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ರಾಜಸ್ಥಾನದ ಬಿಕನೇರ್ ಜಿಲ್ಲೆಯ ಸಾಂಚು ಗಡಿ ಹೊರಠಾಣೆಯಲ್ಲಿ ಗಡಿ ಭದ್ರತಾ ಪಡೆಯ ಯೋಧರನ್ನು ಉದ್ದೇಶಿಸಿ ಮಾತನಾಡಿದರು. ಗಡಿ ಉದ್ದಕ್ಕೂ ತೀವ್ರ ಎಚ್ಚರಿಕೆ ವಹಿಸಲಾಗಿದೆ. ಹೊರಗಿನ ಶತ್ರುಗಳ ಮೇಲೆ ಮಾತ್ರವಲ್ಲದೆ ದೇಶದೊಳಗಿನ ದುಷ್ಟಶಕ್ತಿಗಳ ಮೇಲೂ ತೀವ್ರ ನಿಗಾ ಇರಿಸಿ ಅವರನ್ನು ಮಟ್ಟ ಹಾಕಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಭಾರತದ ಭೂಭಾಗದಲ್ಲಿನ ಡ್ರೋನ್ಗಳ ನೆರವಿನಿಂದ ಗಡಿಯಾಚೆಯ ಚಲನವಲನ ಮೇಲೆ ನಿಗಾ ಇಡಲಾಗುತ್ತದೆ ಮತ್ತು ಅಪಾಯಕಾರಿ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ಹತ್ತಿಕ್ಕಲಾಗುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಿರುವ ಹಲವು ಅರ್ಜಿಗಳ ಕುರಿತು ಸುಪ್ರೀಂಕೋರ್ಟ್ ಇಂದು ತೀರ್ಪು ಪ್ರಕಟಿಸಲಿದೆ. ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಈ ವರ್ಷದ ಆರಂಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಯಾದವ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ತನ್ನ ತೀರ್ಪು ಕಾಯ್ದಿರಿಸಿದ್ದು ಇಂದು ಆ ತೀರ್ಪನ್ನು ಪ್ರಕಟಿಸಲಿದೆ. ಚುನಾವಣಾ ಆಯೋಗ ಸಂವಿಧಾನದ 326ನೇ ಕಲಂ ಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಎಸ್ಐಆರ್ ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. 2002ರಿಂದ ಈಚೆಗೆ ಯಾವ ಹೆಸರು ಮತದಾರರ ಪಟ್ಟಿಯಲ್ಲಿದೆಯೋ ಅವುಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಚುನಾವಣಾ ಆಯೋಗ ಕೈಗೊಂಡಿದೆ. ಭಾರತ ಕೆನಡಾ ಆರ್ಥಿಕ ಪಾಲುದಾರಿಕೆಯ ಮುಂದಿನ ಅಧ್ಯಾಯವು ವಿಶ್ವಾಸದಿಂದ ಮುನ್ನಡೆಸಲ್ಪಡುತ್ತದೆ ಮತ್ತು ಇದು ಎರಡು ರಾಷ್ಟ್ರಗಳ ಹಂಚಿಕೆಯ ಸಮೃದ್ಧಿಗೆ ಕಾರಣವಾಗುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೆನಡಾದ ಟೊರೆಂಟೋದಲ್ಲಿ ಕಳೆದ ರಾತ್ರಿ ನಡೆದ ರಾಜಕೀಯ ಪುನರ್ರಚನೆಯಿಂದ ವಾಣಿಜ್ಯ ವಿತರಣೆಗೆ ಎಂಬ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಎರಡೂ ದೇಶಗಳು ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಒತ್ತಾಯಿಸುತ್ತಿರುವುದರಿಂದ ರಾಷ್ಟ್ರಗಳ ನಡುವಿನ ವಿಶ್ವಾಸವು ಹೊಸ ವ್ಯಾಪಾರ ಮತ್ತು ಹೂಡಿಕೆ ಅವಕಾಶಗಳನ್ನು ತೆರೆಯುತ್ತಿದೆ ಎಂದರು. ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ವಿಸ್ತರಿಸುವಲ್ಲಿ ಸಿಇಪಿಎ ಹೇಗೆ ಪ್ರಮುಖ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವಲಯಗಳಾದ್ಯಂತ ಸಹಯೋಗಕ್ಕಾಗಿ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಎಂಬುದರ ಕುರಿತು ಮಾತನಾಡಿದ ಅವರು, ವೈವಿಧ್ಯತೆಯು ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧಗಳನ್ನು ವ್ಯಾಖ್ಯಾನಿಸುತ್ತದೆ ಎಂದು ಅವರು ಹೇಳಿದರು. ಪರಿಶಿಷ್ಟ ಜಾತಿ ಕಲ್ಯಾಣ ಯೋಜನೆಗಳ ಅನುಷ್ಠಾನವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಬಲಪಡಿಸುವ ಉದ್ದೇಶದ ಪಿಎಂಎಜೆಎವೈ ಪೋರ್ಟಲ್ ಮತ್ತು ಎಜೆಎವೈ ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ನವದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಈ ಉಪಕ್ರಮವು ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ ಪಿಎಂಎಜೆಎವೈ ಯೋಜನೆಯ ಅನುಷ್ಠಾನದ ಗುಣಮಟ್ಟವನ್ನು ತ್ವರಿತಗೊಳಿಸುತ್ತದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ಕಾಗದ ಆಧಾರಿತದಿಂದ ಸಂಪೂರ್ಣ ಡಿಜಿಟಲ್ ಆಧಾರಿತ ಮತ್ತು ನೈಜ ಸಮಯದ ಪ್ರಕ್ರಿಯೆಗೆ ಪರಿವರ್ತನೆಗೊಳ್ಳುವ ಗುರಿ ಹೊಂದಿದೆ. ಈ ವೇಳೆ ವೀರೇಂದ್ರ ಕುಮಾರ್ ಈ ಉಪಕ್ರಮವನ್ನು ಪರಿಶಿಷ್ಟರ ಕಲ್ಯಾಣ ಉಪಕ್ರಮಗಳಿಗೆ ಪಾರದರ್ಶಕ ಡಿಜಿಟಲ್ ಮತ್ತು ಸಬಲೀಕೃತ ಸೇವಾ ವಿತರಣೆಯತ್ತ ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದರು. ಪಿಎಂಎಜೆಎವೈ ಮೊಬೈಲ್ ಅಪ್ಲಿಕೇಶನ್ ಅನ್ನು ಸಮೀಕ್ಷೆಗಳು ಮತ್ತು ಗ್ರಾಮ ಅಭಿವೃದ್ಧಿ ಯೋಜನೆಗಳ ತಯಾರಿಕೆಯಂತಹ ಕಾಗದ ಆಧಾರಿತ ಕೆಲಸದಿಂದ ತಳಮಟ್ಟದಲ್ಲಿ ಡಿಜಿಟಲ್ ವೇದಿಕೆಗೆ ಪರಿವರ್ತನೆಗೊಳ್ಳಲು ಏಕೀಕೃತ ಡಿಜಿಟಲ್ ವ್ಯವಸ್ಥೆಯ ಪರಿಕಲ್ಪನೆ ರೂಪಿಸಿ ಅಭಿವೃದ್ಧಿಪಡಿಸಲಾಗುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ತಮ್ಮ ಆಸ್ಟ್ರೇಲಿಯಾದ ಸಹವರ್ತಿ ಪೆನ್ನಿ ವಾಂಗ್ ಅವರೊಂದಿಗೆ 17ನೇ ವಿದೇಶಾಂಗ ಸಚಿವರ ಚೌಕಟ್ಟು ಸಂವಾದ.

0: ಸಹ ಅಧ್ಯಕ್ಷತೆ ವಹಿಸಿದ್ದರು. ಇಂಡೋ ಪೆಸಿಫಿಕ್, ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಮತ್ತು ಇತರ ಪ್ರಾದೇಶಿಕ, ಜಾಗತಿಕ ಮತ್ತು ಬಹುಪಕ್ಷೀಯ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಾಯಿತು ಎಂದು ಡಾ ಜೈಶಂಕರ್ ಹೇಳಿದರು. ಎರಡು ರಾಷ್ಟ್ರಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಸ್ಥಿರ ಪ್ರಗತಿಯನ್ನು ಸಹ ಉಭಯ ನಾಯಕರು ಪರಾಮರ್ಶಿಸಿದರು. ಪರಮಾಣು ಶಕ್ತಿಯನ್ನು ಉತ್ಪಾದಿಸಲು ಯುರೇನಿಯಂ ಸರಬರಾಜು ಸೇರಿದಂತೆ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸುತ್ತಿದೆ. ಎರಡು ದೇಶಗಳು ನಿರ್ಣಾಯಕ ಖನಿಜಗಳಲ್ಲಿಯೂ ಸಹಭಾಗಿತ್ವದಲ್ಲಿ ತೊಡಗಿಸಿಕೊಂಡಿವೆ ಎಂದು ಡಾ ಜೈಶಂಕರ್ ಹೇಳಿದರು. ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಭಾರತ ಮತ್ತು ರೊಮೇನಿಯಾ ನವದೆಹಲಿಯಲ್ಲಿ ನಿನ್ನೆ ರಕ್ಷಣಾ ಸಹಕಾರದ ಜಂಟಿ ಸಮಿತಿಯ ಎರಡನೇ ಸಭೆಯನ್ನು ನಡೆಸಿದವು. ಸಭೆಯು ಹಾಲಿ ಇರುವ ರಕ್ಷಣಾ ಸಹಕಾರ ಸಂಬಂಧಗಳನ್ನು ಪರಾಮರ್ಶೆ ನಡೆಸಿತು ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ವಿಸ್ತರಿಸುವ ಮಾರ್ಗಗಳ ಕುರಿತು ಚರ್ಚಿಸಿತು. ಸೈಬರ್ ರಕ್ಷಣೆ, ಮಿಲಿಟರಿ ವೈದ್ಯಕೀಯ ಸಹಕಾರ, ಜಂಟಿ ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ರಕ್ಷಣಾ ಕೈಗಾರಿಕಾ ಸಹಯೋಗವನ್ನು ಒಳಗೊಂಡ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಯೋಜನೆಯನ್ನು ಎರಡೂ ದೇಶಗಳು ಅಂತಿಮಗೊಳಿಸಿದವು. ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಮತ್ತು ರೊಮೇನಿಯಾದ ರಕ್ಷಣಾ ನೀತಿ ಯೋಜನೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಕಂಪನಿಯ ಉಪಮುಖ್ಯಸ್ಥರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಚಂದ್ರನ ತನ್ನ ಮೇಲೆ ನೆಲೆಯನ್ನು ನಿರ್ಮಿಸುವ ಅಮೆರಿಕದ ಯೋಜನೆಯ ಭಾಗವಾಗಿ ಚಂದ್ರನಿಗೆ ಕಳುಹಿಸಲು ಉದ್ದೇಶಿಸಿರುವ ರೋಬೋಟಿಕ್ ಲ್ಯಾಂಡರ್ಗಳು, ಹಾಪಿಂಗ್ ಡ್ರೋನ್ಗಳು ಮತ್ತು ವಾಹಕಗಳ ವಿವರಗಳನ್ನು ಅಮೆರಿಕದ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಸಂಸ್ಥೆ ನಾಸಾ ಬಿಡುಗಡೆ ಮಾಡಿದೆ. 2028 ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರದಿಂದ ಕೆಳಗಿಳಿಯುವ ಮುನ್ನ ಅಮೆರಿಕನ್ನರನ್ನು ಮತ್ತೆ ಚಂದ್ರನ ಮೇಲೆ ಇಳಿಸಲು ಅಮೆರಿಕ ಬಯಸಿದೆ. 2030 ವೇಳೆಗೆ ಚಂದ್ರನ ಮೇಲೆ ಮನುಷ್ಯರನ್ನು ಇಳಿಸುವ ತನ್ನದೇ ಆದ ಯೋಜನೆಗಳೊಂದಿಗೆ ಮುಂದುವರಿಯುತ್ತಿರುವ ಚೀನಾದಿಂದ ನಾಸಾ ಸ್ಪರ್ಧೆಯನ್ನು ಎದುರಿಸುತ್ತಿದೆ. 2032 ವೇಳೆಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಪರಮಾಣು ಮತ್ತು ಸೌರಶಕ್ತಿಯಿಂದ ಚಾಲಿತ ಶಾಶ್ವತ ನೆಲೆಯನ್ನು ನಿರ್ಮಿಸಲು $20 ಬಿಲಿಯನ್ ಯೋಜನೆಯನ್ನು ನಾಸಾ ಘೋಷಿಸಿದೆ. ಜೆಫ್ ಬೆಜೋಸ್ ಅವರ ಬಾಹ್ಯಾಕಾಶ ಕಂಪನಿ ಬ್ಲೂ ಒರಿಜಿನ್ ಯಂತ್ರಗಳನ್ನು ಉತ್ಪಾದಿಸಲು ಆಯ್ಕೆಯಾದ ಹಲವು ಕಂಪನಿಗಳಲ್ಲಿ ಒಂದಾಗಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ T20 ಕ್ರಿಕೆಟ್ನ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ಧ ಗೆಲುವು ದಾಖಲಿಸಿತು. ಈ ಮೂಲಕ ಮೊದಲ ತಂಡವಾಗಿ ಫೈನಲ್ಗೆ ಪ್ರವೇಶಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ತಂಡವು ರಜಿತ್ ಪಾಟಿದಾರ್ ಅವರ 93 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 254 ರನ್ ಗಳಿಸಿತು. 255 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ತಂಡವು 19.3 ಓವರ್ಗಳಲ್ಲಿ 162 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ರಾಯಲ್ ಚಾಲೆಂಜರ್ಸ್ ಪರ ಜೇಕಬ್ ಡಫಿ 3 ವಿಕೆಟ್ ಪಡೆದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು, ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂ ಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. ಐಪಿಎಲ್ T20 ಕ್ರಿಕೆಟ್ ಸತತ 2ನೇ ಬಾರಿ ಫೈನಲ್ ಪ್ರವೇಶಿಸಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಏಳು 7:46 3 ಸೆಕೆಂಡ್ಗಳಾಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳೊಂದಿಗೆ ಸಾಗ್ತಾ ಇದ್ದೇವೆ. ಶೇಷಗಿರಿದಾಸ್ ಅವರ ಧ್ವನಿಯಲ್ಲಿ ಚನ್ನವೀರ ಕಣವಿ ಅವರ ರಚನೆಯ ಒಂದು ಭಾವಗೀತೆ

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9483091029, ಸಂಖ್ಯೆ ಮತ್ತೊಮ್ಮೆ 9484901029. ಹಾಗೆ ಪತ್ರ ಬರೆಯತಕ್ಕಂತಹ ಇಷ್ಟ ಏನಾದರೂ ಇದ್ದರೆ ನಿಲಯದ ನಿರ್ದೇಶಕರು, ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು 560001, ಈ ಸಂಖ್ಯೆಗೆ ನಿಮ್ಮ ಪತ್ರಗಳನ್ನು ನೀವು ಬರೀಬಹುದು. ಹಾಗೆ ಸಂದೇಶಗಳನ್ನು ಯಾರ್ಯಾರು ಕಳಿಸಿದ್ದಾರೆ ಅಂಥೇಳಿ ನೋಡೋದಾದರೆ, ಬೆಳಿಗ್ಗೆ 5:43 ಕಳಿಸ್ಬಿಟ್ಟಿದ್ದಾರೆ ಮಂಡಿಕಲ್ ಕೃಪಾ ಉಮೇಶ್ ಅವರು. ಮುಂಜಾನೆಯ ಶುಭೋದಯ ವಿವಿಧ ಭಾರತಿಗೆ ಅಂಥೇಳಿ ಕೌಸಲ್ಯ ಬನಶಂಕರಿ ಅವರ ಸಂದೇಶ ನಮ್ಮ ಹತ್ರ ಬಂದಿದೆ. ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್ ರೇಷ್ಮೆ ಮತ್ತು ಮನೆಯವರ ಸಂದೇಶ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಅಂಕುಶ್ ದೀಪ ಮಹಾದೇವ ಗುಮಟಿ ಅವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ನಮಸ್ಕಾರ ಸರ್, ನಾವು ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪರುತಪ್ಪ ಹೂಗಾರ್ ಅವರು. ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ತುಂಬ ಖುಷಿಯಾಗ್ತಾ ಇದೆ, ಧನ್ಯವಾದ ಅಂತೇಳಿ ಹೇಳ್ತಾ ಇದ್ದಾರೆ. ದೇವರಾಜ್ ಕಿಲಾರಿ ಅವರ ಸಂದೇಶ ನಮ್ಮ ಹತ್ತ ಬಂದಿದೆ, ಬೈರನಹಟ್ಟಿ ಗ್ರಾಮದಿಂದ. ಎನ್ ಆರ್ ಕೃಷ್ಣಮೂರ್ತಿ ಅರಸಿಕೆರೆಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಭಕ್ತಿಯ ಆರಾಧನೆ, ಭಕ್ತಿ ಗೀತೆಗಳ ಕಾರ್ಯಕ್ರಮ ಅಂತೂ ತುಂಬಾ ಖುಷಿ ಕೊಡುತ್ತೆ ನನಗೆ ಅಂತೇಳಿ ಹೇಳ್ತಾ ಇದ್ದಾರೆ. ನನ್ನ ಮೆಚ್ಚಿನ ಆಕಾಶವಾಣಿಗೆ ಶುಭೋದಯ ಅಂಥೇಳಿ ಚನ್ನಪಟ್ಟಣದಿಂದ ತೀರ್ಥೇಶ್ ಹೇಳ್ತಾ ಇದ್ದಾರೆ. ಗಣೇಶನ್ ಟಿ ಆರ್ ಮಿಲ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾದೋಪಾಸನೆ ಭಕ್ತಿಗೀತೆಗಳು ತುಂಬ ಚೆನ್ನಾಗಿ ಇತ್ತು ಸರ್, ಇಷ್ಟ ಆಯಿತು ಅಂಥೇಳಿ ಅರುಣಾ ಮೈತ್ರಿ ಅವರು ಹೇಳ್ತಾ ಇದ್ದಾರೆ. ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿ, ಅನುದಿನದ ಸಂಗಾತಿ ವಿವಿಧ ಭಾರತಿಗೆ ಧನ್ಯವಾದಗಳು, ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಬ್ಬಬ್ಬ, ಎಷ್ಟು ಹಳೆಯ ಹಾಡುಗಳನ್ನು ಕೇಳಿಸ್ಬಿಟ್ರಿ ನಾದೋಪಾಸನೆ ಕಾರ್ಯಕ್ರಮದಲ್ಲಿ. ಹಾಡುಗಳನ್ನು ನಾನು ಕೇಳಿಯೇ ಇರಲಿಲ್ಲ, ಅಂತಹ ಮುದ್ದಾದ ಗೀತೆಗಳನ್ನು ಗೊತ್ತು ಮಾಡಿಸಿದ್ದಕ್ಕೆ ಅನಂತ ನಮಸ್ಕಾರಗಳು ನಿಲಯಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಮಹಾಲಿಂಗಪ್ಪ ಜಾಲವಾದಿಯವರ ಸಂದೇಶ ನಮ್ಮ ಹತ್ರ ಬಂದಿದೆ. ನಾನು ನಿಮ್ಮ ಶ್ರೋತೃ, ಪದೇ ಪದೇ ಫೋನ್ ಮಾಡೋನು, ಸಂದೇಶ ಕಳಿಸೋನು, ತುಂಬ ಹಳೆಯ ಕೇಳುಗ ಅಂತೇಳಿ ಹೇಳ್ತಾ ಇದ್ದಾರೆ. ಹಳೆಯ ಕೇಳುಗರಾದ ನಿಮಗೆ ಧನ್ಯವಾದಗಳು, ಶುಭ ದಿನವಾಗಲಿ ಅಂತೇಳಿ. ಮುಂದೆ ನೋಡೋದಾದರೆ ಬಸಯ್ಯ ಸ್ವಾಮಿ ಇಮಾಮಾಬಾದ್ನಿಂದ ಸಂದೇಶವನ್ನು ಕಳಿಸಿ, ಹಾಡುಗಳು ತುಂಬ ಚೆನ್ನಾಗಿತ್ತು, ಪುರಂದರದಾಸರ ರಚನೆಯ ಗೀತೆಗಳನ್ನು ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಪ್ರಸಾರಿಸಿದ್ರಿ, ಧನ್ಯವಾದಗಳು ನಿಲಯಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಅರಸೀಕೆರೆಯಿಂದ ಜ್ಯೋತಿ ಸಂಗಮ ಅವರ ಸಂದೇಶ ನಮ್ಮ ಹತ್ರ ಬಂದಿದೆ. ಹಾಗೆ ಕನ್ನಡ ರತ್ನ ಭಂಡಾರದಲ್ಲಿ ಹಿರಿಯ ಸಾಹಿತಿ ಎಚ್ ರಾಜಾರಾವ್ ಅವರ ಮಾತುಗಳನ್ನು ಕೇಳಿ ತುಂಬ ಸಂತೋಷ ಆಯಿತು, ಜೊತೆಗೆ ಭಾವಗೀತೆಗಳನ್ನು ಕೇಳ್ತಾ ಇದ್ದೇವೆ, ತುಂಬ ಖುಷಿ ಕೊಡ್ತು. ತಾಜಾ ಸಮಯದಲ್ಲಿ ನಿತ್ಯವೂ ಸುಮಧುರವಾದ ಗೀತೆಗಳು, ಮಾಹಿತಿಗಳು, ದೈನಂದಿನ ಕಾರ್ಯಕ್ರಮಗಳು ನಮ್ಮ ಕೆಲಸದೊಂದಿಗೆ ಕೇಳ್ತಾ ಸಾಕ್ತಾ ಇದ್ದೀವಿ, ಧನ್ಯವಾದಗಳು ಅಂಥೇಳಿ ವರಲಕ್ಷ್ಮಿ ಪೀಣ್ಯದಿಂದ ಹೇಳ್ತಾ ಇದ್ದಾರೆ. ಕಲಬುರಗಿಯಿಂದ ನಾಗೇಂದ್ರಪ್ಪ ಮಾಡ್ಯಾಳ್ ಅವರ ಸಂದೇಶ ನಮ್ಮ ಹತ್ರ ಬಂದಿದೆ, ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹನುಮಂತಪ್ಪ ಹುಲಗಮ್ಮನ ಅವರ ಸಂದೇಶ ಅಕ್ಷಯ ಬಾರ್ ಹುಬ್ಳಿಯಿಂದ. ಅದೀಶ್ ಜೈನ್ ಮತ್ತು ಅಭಿನಂದನ್ ಜೈನ್ ಅವರ ಸಂದೇಶ ಕೂಡ ನಮ್ಮ ಹತ್ರ ಬಂದಿದೆ, ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ ಹೇಳ್ತಾ ಇದ್ದಾರೆ, ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತ ಹೇಳಿ. ರಾಜುಕುಮಾರ್, ರುಕ್ಮಿಣಿ ಕುಮಾರ್ ಮತ್ತು ಮನೆಯವರ ಸಂದೇಶ ನಮ್ಮ ಹತ್ರ ಬಂದಿದೆ. ನಿರ್ಮಲಾ ತಿಥಿಮತಿಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಇಷ್ಟಪಟ್ಟಿದ್ದಾರೆ. ಮಲ್ಲೇಶ್ವರಂನಿಂದ ಸಂಪತ್ ಲಕ್ಷ್ಮಿಯವರು ಕೂಡ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಕೇಳ್ತಾ ಇರಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ.
5: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ, ಎಸ್ಐಆರ್ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಿರುವ ಹಲವು ಅರ್ಜಿಗಳ ಕುರಿತು ಸುಪ್ರೀಂಕೋರ್ಟ್ ಇಂದು ತೀರ್ಪು ಪ್ರಕಟಿಸಲಿದೆ. ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಈ ವರ್ಷದ ಆರಂಭದಲ್ಲಿ

ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಯಾದವ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ತನ್ನ ತೀರ್ಪು ಕಾಯ್ದಿರಿಸಿದ್ದು ಇಂದು ಆ ತೀರ್ಪನ್ನು ಪ್ರಕಟಿಸಲಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಳೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ ಎಂದು ವರದಿಯಾಗಿದೆ. ಅದಕ್ಕಾಗಿ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿ ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಉಪಹಾರ ಕೂಟ ಆಯೋಜಿಸಿದ್ದಾರೆ ಎನ್ನಲಾಗಿದೆ. ಕೃತಕ ಬುದ್ಧಿಮತ್ತೆ ಎನ್ನುವುದು ಕೇವಲ ತಂತ್ರಜ್ಞಾನದ ಚರ್ಚೆಯಲ್ಲ, ಇದು ಮೂಲಭೂತವಾಗಿ ನಂಬಿಕೆ, ಜವಾಬ್ದಾರಿ, ಪಾರದರ್ಶಕತೆ ಮತ್ತು ನಾಗರಿಕರ ಮೇಲಿನ ಪರಿಣಾಮ ಕುರಿತಾಗಿದೆ. ತಂತ್ರಜ್ಞಾನವು ಸಾರ್ವಜನಿಕ ಸೇವೆ ವಿತರಣೆ, ಆಡಳಿತಾತ್ಮಕ ಪ್ರತಿಕ್ರಿಯೆ ಮತ್ತು ಒಳಗೊಳ್ಳುವಿಕೆಯನ್ನು ಸುಧಾರಿಸುವುದರ ಮೂಲಕ ಕರ್ನಾಟಕವನ್ನು ಎಐ ತಂತ್ರಜ್ಞಾನದ ತಾಣವನ್ನಾಗಿ ರೂಪಿಸುವ ದೂರದೃಷ್ಟಿ ಹೊಂದಲಾಗಿದೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ ತಮ್ಮ ಆಸ್ಟ್ರೇಲಿಯಾದ ಸಹವರ್ತಿ ಪೆನ್ನಿ ವಾಂಗ್ ಅವರೊಂದಿಗೆ 17ನೇ ವಿದೇಶಾಂಗ ಸಚಿವರ ಚೌಕಟ್ಟು ಸಂವಾದದ ಸಹ ಅಧ್ಯಕ್ಷತೆ ವಹಿಸಿದ್ದರು. ಇಂಡೋ ಪೆಸಿಫಿಕ್, ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಮತ್ತು ಇತರ ಪ್ರಾದೇಶಿಕ, ಜಾಗತಿಕ ಮತ್ತು ಬಹುಪಕ್ಷೀಯ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಾಯಿತು ಎಂದು ಡಾಕ್ಟರ್ ಜೈಶಂಕರ್ ಹೇಳಿದರು. ಭಾರತ ಕೆನಡಾ ಆರ್ಥಿಕ ಪಾಲುದಾರಿಕೆಯ ಮುಂದಿನ ಅಧ್ಯಾಯವು ವಿಶ್ವಾಸದಿಂದ ಮುನ್ನಡೆಸಲ್ಪಡುತ್ತದೆ ಮತ್ತು ಇದು ಎರಡು ರಾಷ್ಟ್ರಗಳ ಹಂಚಿಕೆಯ ಸಮೃದ್ಧಿಗೆ ಕಾರಣವಾಗುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದೇಶದ ಮೊದಲ ಹೈಡ್ರೋಜನ್ ಚಾಲಿತ 10 ಬೋಗಿಗಳ ಡೆಮು ರೈಲು ಸಂಚಾರವನ್ನು ಆರಂಭಿಸಲು ರೈಲ್ವೆ ಸಚಿವಾಲಯ ಅನುಮೋದನೆ ನೀಡಿದೆ. ಈ ಕ್ರಮವು ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ. ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದ್ದು, ವಿದ್ಯುತ್ ಉತ್ಪಾದಿಸಲು ಹೈಡ್ರೋಜನ್ ಇಂಧನ ಕೋಶಗಳನ್ನು ಬಳಸಲಾಗುವುದು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಸಾವು ಅನ್ನುವುದು ಅನಿವಾರ್ಯ. ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
0: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಏನೋ ರಂಗಪ್ಪ, ಕೋಟಿಯಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
3: ಎಲ್ಲಾ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
4: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಕೆ ಜೆ ಸುದಾಸ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಎಸ್ ಪಿ ಸಾಂಗ್ಲೆ ಅನ್ನೋ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವಾಗ ಪ್ರಸಾರವಾಗುತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಿರಿಕಂಠದಲ್ಲಿ ಒಂದು ಸಿನಿಮಾ ಕಥೆ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಚಿತ್ರಗೀತೆಗಳೊಂದಿಗೆ ಸಾಗ್ತಾ ಇದ್ದೇವೆ. ಕೆಜೆ ಯೇಸುದಾಸ್ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಶ್ರುತಿ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ರಾಜ್ಕುಮಾರ್ ಸಿ ಅವರ ಸಂಗೀತವಿದೆ.

ಪುಟ್ಟಂಜ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮನು ಮತ್ತು ಚಿತ್ರ ಧ್ವನಿಯಾಗಿದ್ರು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆ ಇತ್ತು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳೊಂದಿಗೆ ಸಾಗ್ತಾ ಇದ್ದೀವಿ. ನಿಶ್ಚಿತಾರ್ಥ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ರಾಘವೇಂದ್ರ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೌಸುಭ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತವಿದೆ.

0: ಶಾಂತಮ್ಮನವ್ರೇ, ಇಷ್ಟೊಂದ್ ದೊಡ್ಡ ಆರ್ಡರ್ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದ್ದೀನಿ.
3: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಿ ನೀ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

ಸೂರ್ಯವಂಶಾರ್ಚಿತದ ಗೀತೆ ಪ್ರಸಾರವಾಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈಗ ಪ್ರಸಾರವಾಗುತ್ತೆ ಮೌನಾಲಿಸಾ ಚಿತ್ರದ ಗೀತೆ. ರಾಜೇಶ್ ಕೃಷ್ಣ ಮತ್ತು ಶ್ರೇಯಾ ಘೋಷಾಲ್ ಧ್ವನಿಯಾಗಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಲಿಶಾ ಮತ್ತು ಸಂದೀಪ್ ಅವರ ಸ್ವರ ಸಂಯೋಜನೆ ಇದೆ.

ಸುಂದರವಾದ ಗೀತೆಗಳನ್ನ ಕೇಳ್ತಾ ಕೇಳ್ತಾ ಸಮಯ ಹೋದದ್ದೇ ಗೊತ್ತಾಗ್ಲಿಲ್ಲ. 9 ಗಂಟೆ ಆಗೇ ಬಿಡ್ತು. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಕೂಡ ಆಗಿದೆ. ಕಾರ್ಯಕ್ರಮವನ್ನು ಕೇಳಿದ, ಸಂದೇಶವನ್ನು ರವಾನಿಸಿದ ಎಲ್ಲ ಶ್ರೋತೃಬಂಧುಗಳಿಗೆ ಧನ್ಯವಾದ ಹಾಗೂ ನಮಸ್ಕಾರ ಅಂತ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಇಂದಿನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕೇಳ್ತಾರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ.

0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಈ ಗುರು ಕಿರಣ್ ಮೊದಲ ಗುರು ಅಂತ ಹೇಳಬೇಕಾದ್ರೆ ಆಕಾಶವಾಣಿ ಟ್ಯೂನ್ ಮಾಡಿ 102.9 FM ವಿವಿಧ ಭಾರತಿ. ನಾನು ಟೈಮ್ ಸಿಕ್ಕಾಗಲೆಲ್ಲ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

ಮತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಯ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಸಾವಿರ ಸುಳ್ಳು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಏನಪ್ಪ ಇವತ್ತಿನ ವಿಶೇಷಗಳು ಅಂಥೇಳಿ ಒಂದೊಂದು ಆಗಿ ತಿಳ್ಕೊತಾ ಒಂದಿಷ್ಟು ಗೀತೆಗಳನ್ನು ಕೇಳ್ಕೊಳ್ತಾ ಹೋಗುವ. ಇವತ್ತು ಪಂಡಿತ ಜವಾಹರ್ಲಾಲ್ ನೆಹರು ಅವರ ಪುಣ್ಯತಿಥಿ. ಭಾರತದ ಮೊದಲ ಪ್ರಧಾನಮಂತ್ರಿಯಾದಂತಹ ಪಂಡಿತ ಜವಾಹರಲಾಲ್ ನೆಹರು ಅವರು 1964 ಮೇ 27 ತಾರೀಕು ನಿಧನರಾದರು. ಅವರ ದೇಶ ಸೇವೆ ಮತ್ತು ಕೊಡುಗೆಯನ್ನು ಸ್ಮರಣೆ ಮಾಡ್ತಾ ಪ್ರತಿ ವರ್ಷ ಈ ದಿನವನ್ನು ನೆಹರು ಅವರ ಪುಣ್ಯತಿಥಿಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಸಾವಿರದ 1964 ತಮ್ಮ 74 ವಯಸ್ಸಿನಲ್ಲಿ ಜವಾಹರಲಾಲ್ ನೆಹರು ಅವರು ನಿಧನರಾದರು. ಭಾರತದ ಮೊದಲ ಮತ್ತು ದೀರ್ಘಕಾಲ ಸೇವೆ ಸಲ್ಲಿಸಿದಂಥ ಪ್ರಧಾನಮಂತ್ರಿಯಾಗಿ ಅವರನ್ನು ಆಧುನಿಕ ಭಾರತದ ಶಿಲ್ಪಿ ಅಂಥೇಳಿ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಜಾತ್ಯಾತೀತತೆ, ಪ್ರಜಾಪ್ರಭುತ್ವ ಮತ್ತು ವಿಜ್ಞಾನವನ್ನು ಪ್ರತಿಪಾದಿಸಿದಂತಹ ಪ್ರಧಾನಮಂತ್ರಿಗಳವರು. ಇಂದು ಅವರ ಪುಣ್ಯ ಸ್ಮರಣೆ. ಸ್ನೇಹನ ಪ್ರೀತಿನ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಕುನಾಲ್ ಗಂಜಾವಾಲ ಮತ್ತು ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

0: ಅಸಾಜ್ನಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಶ್ರೇಯಾ ಘೋಷಾಲ್ ಧ್ವನಿಯಾಗಿದ್ರು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಎ ಆರ್ ರೆಹಮಾನ್ ಅವರ ಸಂಗೀತವಿತ್ತು.
1: ಪ್ರತಿಯೊಬ್ಬನ ಬೆಳವಣಿಗೆ ಮತ್ತು ಶ್ರೇಯಸ್ಸಿನಲ್ಲಿ ತಂದೆ ತಾಯಿ ಮತ್ತು ಕುಟುಂಬದ ಹಿರಿಯರ ಕೊಡುಗೆ ಹಿರಿದಾದುದು. ಹಿರಿಯರು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿಯೂ ಸೊರಗದಂತೆ ನೋಡಿಕೊಳ್ಳುವುದು ಕುಟುಂಬದ ಕಿರಿಯ ಸದಸ್ಯರ ಕರ್ತವ್ಯ. ಹಿರಿಯ ತಲೆಮಾರು ಯಾವುದೇ ಬಗೆಯ ದೌರ್ಜನ್ಯಕ್ಕೆ ಒಳಗಾಗದಂತೆ ನೋಡಿಕೊಳ್ಳುವುದು ನಾಗರಿಕ ಸಮಾಜದ ಬಹುದೊಡ್ಡ ಹೊಣೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಒಂದಿಷ್ಟು ಚಿತ್ರಗೀತೆಗಳನ್ನ ಕೇಳ್ತಾ ಇವತ್ತಿನ ದಿನ ವಿಶೇಷಗಳು ಏನು ಅಂತ ಹೇಳಿ ಹಾಗೆ ಮೆಲ್ಕು ಹಾಕ್ತಾ ಸಾಕ್ತಾ ಇರೋ ಈ ಸಮಯದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಏನಪ್ಪ ಅಂತ ಹೇಳಿದ್ರೆ, ತಂತ್ರಜ್ಞಾನ ಆಧಾರಿತ ನೀರು ನಿರ್ವಹಣೆಗೆ ಬೆಂಗಳೂರು ಭಾರತದ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿ ನಿಂತಿದೆ. ಮತ್ತು ತ್ವರಿತವಾದ

ನಗರಗಳ ಬೆಳವಣಿಗೆ, ಹೆಚ್ಚುತ್ತಾ ಇರತಕ್ಕಂಥ ಬೇಡಿಕೆ, ಹವಾಮಾನ ವೈಪರೀತ್ಯ, ನಗರದ ನೀರಿನ ಮೂಲ ಸೌಕರ್ಯದ ಮೇಲೆ ಹೆಚ್ಚಿನ ಒತ್ತಡವನ್ನು ಹೇರ್ತಾ ಇದೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ AI ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ ಇವತ್ತು ನಡೀತಾ ಇದೆ ರಾಜಧಾನಿ ಬೆಂಗಳೂರಿನಲ್ಲಿ. ಇವತ್ತು ಭವಿಷ್ಯದ ಜಲ ನಿರ್ವಹಣೆ ಮತ್ತು ಅಂತರ್ಜಲ ಕುಸಿದಂತಹ ಸವಾಲುಗಳನ್ನು ಎದುರಿಸೋದಕ್ಕೆ ಭಾರತದ ಮೊಟ್ಟ ಮೊದಲ ಬೃಹತ್ ರಾಷ್ಟ್ರೀಯ AI ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ ಇವತ್ತು ನಡೀತಾ ಇದೆ ಬೆಂಗಳೂರಿನಲ್ಲಿ. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳ ಪ್ರಸಾರವಾಗುತ್ತೆ. ಪಲ್ಲಕ್ಕಿ ಚಿತ್ರದ ಗೀತೆ ಪ್ರಸಾರವಾಗುತ್ತೆ ಗುರುಕಿರಣ್ ಅವರ ಧ್ವನಿಯಲ್ಲಿ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ. ಅದಾದಮೇಲೆ ನೀವು ಕೇಳ್ತೀರಿ ಮುಸಂಜೆ ಮಾತು ಚಿತ್ರದ ಗೀತೆ, ಶ್ರೇಯಾ ಘೋಷಾಲ್ ಧ್ವನಿಯಾಗಿದ್ದಾರೆ. ವಿ ಶ್ರೀಧರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಈ ಹೊತ್ತಿನಲ್ಲಿ.

0: ಸ್ವಾತಿ ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
1: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
0: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಟಿ ಕಾರುಣ್ಯರಾಮ್. ನನ್ನ ಫೇವ್ರೆಟ್ ಎಫ್ ಎಂ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ, ವಿವಿಧ್ ಭಾರತಿ ಎಫ್ ಎಂ ನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ ವಿವಿಧ್ ಭಾರತಿ ಎಫ್ ಎಂ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ ನಾದ ಮಕರಂದ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಒಂದಿಷ್ಟು ವಿಶೇಷಗಳತ್ತ ಗಮನ ಹರಿಸೋದಾದರೆ, ಅಶೋಕ ಚಕ್ರ ಪ್ರಶಸ್ತಿಯನ್ನು ಪಡೆದಂತಹ ಹ್ಯಾಂಗ್ಪಂಗ್ ದಾದಾ ಅವರ ಶೌರ್ಯ ದಿನ ಇಂದು. ಯಾಕಪ್ಪ ಇದನ್ನು ಆ ಥರ ಕರೀತಾರೆ ಅಂತ ಹೇಳಿದ್ರೆ, ಈಶಾನ್ಯ ಭಾರತದಲ್ಲಿ ಉಗ್ರರ ವಿರುದ್ಧ ಹೋರಾಡಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದಂತಹ ಹ್ಯಾಂಗ್ಪಂಗ್ ದಾದಾ ಅವರ ಸ್ಮರಣೆಯ ನಿಮಿತ್ತ ಮತ್ತು ಅವರು ಅಶೋಕ ಚಕ್ರ ಪ್ರಶಸ್ತಿಯನ್ನು ಪಡೆದಂಥವರು ಕೂಡ. ದೇಶದ ಅತ್ಯುನ್ನತವಾದ ಶಾಂತಿಕಾಲದ ಶೌರ್ಯ ಪ್ರಶಸ್ತಿ ಅಶೋಕ ಚಕ್ರ, ಅದನ್ನು ಪಡೆದಂಥವರು ಹ್ಯಾಂಗ್ಪಂಗ್ ದಾದಾ ಅವರು. 2016 ಮೇ 27 ತಾರೀಕು ಈಶಾನ್ಯ ಭಾರತದಲ್ಲಿ ಉಗ್ರರ ವಿರುದ್ಧ ಹೋರಾಡಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದಂತಹ ಹ್ಯಾಂಗ್ಪಂಗ್ ದಾದಾ ಅವರನ್ನು ಸ್ಮರಣೆ ಮಾಡತಕ್ಕಂತಹ ದಿನ ಕೂಡ ಇಂದು. ಹೃದಯ ಪಲ್ಲವಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಪ್ರಸಾರವಾಯಿತು. ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಧ್ವನಿಯಾಗಿದ್ದರು. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವಿದ್ದೇವೆ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ. ಇವತ್ತಿನ ಮತ್ತೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಗೋಲ್ಡನ್ ಗೇಟ್ ಬ್ರಿಡ್ಜ್ ಓಪನ್ ಆದ ದಿನ. ಎಲ್ಲಿ ಅಂತ ಹೇಳ್ತೀರಾ? ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿರ್ತಕ್ಕಂಥ ಗೋಲ್ಡನ್ ಗೇಟ್ ಬ್ರಿಡ್ಜ್ ಸೇತುವೆ 1937 ಮೇ 27ನೇ ತಾರೀಕು ಇವತ್ತು ಗೋಲ್ಡನ್ ಗೇಟ್ ಸೇತುವೆಯ ಓಪನಿಂಗ್ ಆದ ದಿನ. ಹೆಚ್ಚು ಕಡಿಮೆ 89 ವರ್ಷ ಆಗೋಯ್ತು ಅಮೇರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿರ್ತಕ್ಕಂಥ ಗೋಲ್ಡನ್ ಗೇಟ್ ಸೇತುವೆ. ಪ್ರಪಂಚದ ಅತ್ಯಂತ ಪ್ರಸಿದ್ಧ ತೂಗು ಸೇತುವೆಗಳಲ್ಲಿ ಒಂದಿದು. ಮೆರಿನ್ ಕೌಂಟಿ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋ ನಗರವನ್ನು ಬೆಸೆಯತಕ್ಕಂತಹ ಈ ಸೇತುವೆ ಇಂಜಿನಿಯರಿಂಗ್ನ ಅತ್ಯಂತ ಅದ್ಭುತವಾದ ಮಹಾ ಸಾಧನೆ ಕೂಡ. 20ನೇ ಶತಮಾನದ ಆರಂಭದಲ್ಲಿ ಈ ಎರಡು ನಗರಗಳನ್ನು ಸಂಪರ್ಕ ಮಾಡೋದಕ್ಕೆ ಸೇತುವೆಯ ಅಗತ್ಯ ಇತ್ತು. ಆದರೆ ನೀರಿನ ಆಳ 500 ಅಡಿ ಇತ್ತು. ಬಿರುಸಾದ ಅಲೆ, ವೇಗವಾಗಿ ಬೀಸತಕ್ಕಂತಹ ಗಾಳಿಯನ್ನು ಎದುರಿಸೋದು ಮಹಾ ಕಷ್ಟವಾದ ಕೆಲಸ ಆಗಿತ್ತು. ಅಮೆರಿಕದ ನೌಕಾಪಡೆ ಕೂಡ ಆರಂಭದಲ್ಲಿ ಇದನ್ನು ವಿರೋಧ ಮಾಡಿತ್ತು. ಅಂತಿಮವಾಗಿ ಯಾರು ಮಾಡಿದ್ದು ಅಂತ ಹೇಳ್ತೀರಾ? ಯುವ ಇಂಜಿನಿಯರ್ ಜೋಸೆಫ್ ಸ್ಟ್ರಾಸ್ ಅಂತಕ್ಕಂತಹ ಒಬ್ಬ ಇಂಜಿನಿಯರ್ನ ನೇತೃತ್ವದಲ್ಲಿ ಕೇವಲ $17 ಮಿಲಿಯನ್ ವೆಚ್ಚದಲ್ಲಿ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಾಯಿತು. ಆರಂಭದಲ್ಲಿ ಸಾಕಷ್ಟು ಹಣಕಾಸಿನ ಸಮಸ್ಯೆ ಎದುರಾದರೂ ಕೂಡ ಬಾಂಡ್ಗಳನ್ನು ಬಿಡುಗಡೆ ಮಾಡುವ ಮೂಲಕ ಹಣವನ್ನು ಸಂಗ್ರಹಿಸಿ ಕೆಲಸವನ್ನು ಮುಂದುವರಿಸಲಾಯಿತು. ಗೋಲ್ಡನ್ ಗೇಟ್ ಸೇತುವೆಯ ಇತಿಹಾಸ ಇದು. ಸುಮಾರು 4 ವರ್ಷಗಳ ನಿರ್ಮಾಣದ ನಂತರ ಈ ಸೇತುವೆ 1937 ಮೇ 27ನೇ ತಾರೀಕು ಸಾರ್ವಜನಿಕರ ಸಂಚಾರಕ್ಕೆ ಅಧಿಕೃತವಾಗಿ ಉದ್ಘಾಟನೆಗೊಂಡಿತು. ಉದ್ದ ಎಷ್ಟು ಅಂತ ಹೇಳ್ತೀರಾ? ಕೇವಲ 1.8 ಮೈಲು. ಅಂಬಾರಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಶ್ರೇಯಾ ಘೋಷಾಲ್ ಧ್ವನಿಯಾಗಿದ್ದಾರೆ. ಎ ಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಗಾಳಿಪಟ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸೋನು ನಿಗಮ್ ಧ್ವನಿಯಾಗಿದ್ದರು. ಜಯಂತ್ ಕಾಕಿಣಿಯವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಒಂದೂರಲ್ಲಿ ಒಂದು ಲವ್ ಸ್ಟೋರಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ವಾಣಿ ಹರಿಕೃಷ್ಣ ಧ್ವನಿಯಾಗಿದ್ದಾರೆ. ಶಶಾಂಕ್ ಶೇಷಗಿರಿ ಅವರ ವಾಣಿ ಹರಿಕೃಷ್ಣ ಅವರೊಂದಿಗೆ ಶಶಾಂಕ್ ಶೇಷಗಿರಿ ಕೂಡ ಜೊತೆಯಾಗಿದ್ದಾರೆ. ಎಂ ಪಿ ಅರುಣ್ ಮತ್ತು ಕೆ ಜಿ ಸ್ವಾಮಿಯವರ ಸಾಹಿತ್ಯಕ್ಕೆ ನೀಲ್ ಎ ಎಂ ಅವರ ಸಂಗೀತವಿದೆ.

ಕಾರ್ಯಕ್ರಮದಲ್ಲಿ ಈಗ ಪ್ರಸಾರವಾಗುತ್ತೆ ತಿಪ್ಪಾಜಿ ಸರ್ಕಲ್ ಚಿತ್ರದ ಗೀತೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿ. ಪುರಂದರದಾಸರ ಈ ರಚನೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಭರಣಿಶ್ರೀ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಳೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ ಎಂದು ವರದಿಯಾಗಿದೆ. ಅದಕ್ಕಾಗಿ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿ ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಉಪಹಾರ ಕೂಟ ಆಯೋಜಿಸಿದ್ದಾರೆ ಎನ್ನಲಾಗಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಅನೇಕ ಹೋಮ್ಸ್ಟೇಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ 2015 ಪ್ರವಾಸೋದ್ಯಮ ಅಧಿನಿಯಮ ಅನ್ವಯ ಎಲ್ಲ ಹೋಮ್ಸ್ಟೇಗಳು ಕಡ್ಡಾಯವಾಗಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನೋಂದಣಿ ಮಾಡಬೇಕು ಎಂದು ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ತಿಳಿಸಿದ್ದಾರೆ. ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುಗಮ ಸಂಚಾರದ ದೃಷ್ಟಿಯಿಂದ ಬೆಂಗಳೂರಿನ ಹಲವೆಡೆ ಸಂಚಾರ ಮಾರ್ಪಾಡುಗಳನ್ನು ಮಾಡಲಾಗಿದೆ ಎಂದು ನಗರ ಪೊಲೀಸರು ತಿಳಿಸಿದ್ದಾರೆ. ವಿಶೇಷವಾಗಿ ಕೆಜೆಹಳ್ಳಿ, ನಾಗಾವರ, ಮಿಲ್ಲರ್ ರಸ್ತೆ, ಚಾಮರಾಜಪೇಟೆಯ ಈದ್ಗಾ ಮೈದಾನ ಸುತ್ತಮುತ್ತ ಹಾಗೂ ಆರ್ಟಿ ನಗರ, ಮೈಕೋ ಲೇಔಟ್ ಮತ್ತಿತರ ಪ್ರದೇಶಗಳಲ್ಲಿ ವಾಹನಗಳ ಸಂಚಾರ ಹಾಗೂ ನಿಲುಗಡೆಯಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದ್ದು, ಸಾರ್ವಜನಿಕರು ಸಹಕರಿಸಬೇಕು ಎಂದು ಸಂಚಾರಿ ಪೊಲೀಸರು ಮನವಿ ಮಾಡಿದ್ದಾರೆ. ರಾಜ್ಯದ 19 ಜಿಲ್ಲೆಗಳಲ್ಲಿ ಇಂದು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅಲ್ಲದೆ ಬಾಗಲಕೋಟೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ವ್ಯತ್ಯಯವಾಗಲಿದ್ದು, ದುರ್ಬಲ ಮರಗಳು ಬಿದ್ದು ಸಂಚಾರ ವ್ಯತ್ಯಯವಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಪರಿಶಿಷ್ಟ ಜಾತಿ ಕಲ್ಯಾಣ ಯೋಜನೆಗಳ ಅನುಷ್ಠಾನವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಬಲಪಡಿಸಲು

ಉದ್ದೇಶದ PMAJAY ಪೋರ್ಟಲ್ ಮತ್ತು AJAY ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ನವದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಚಂದ್ರನ ಮೇಲೆ ನೆಲೆಯನ್ನು ನಿರ್ಮಿಸುವ ಅಮೆರಿಕದ ಯೋಜನೆಯ ಭಾಗವಾಗಿ ಚಂದ್ರನಿಗೆ ಕಳುಹಿಸಲು ಉದ್ದೇಶಿಸಿರುವ ರೋಬೋಟಿಕ್ ಲ್ಯಾಂಡರ್ಗಳು, ಹಾಪಿಂಗ್ ಡ್ರೋನ್ಗಳು ಮತ್ತು ವಾಹಕಗಳ ವಿವರಗಳನ್ನು ಅಮೆರಿಕದ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಸಂಸ್ಥೆ ನಾಸಾ ಬಿಡುಗಡೆ ಮಾಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: 107.9 FM. ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯ?
3: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣಾಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದ್ಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
6: ನಾನು ಸಂಗೀತ ನಿರ್ದೇಶಕ, ಗೀತ ರಚನೆಕಾರ ವಿ ಮನೋಹರ್. ವಿವಿಧ ಭಾರತಿ 102.9 FM ಕೇಳ್ತಾ ಇರ್ತೀನಿ. ನ್ಯೂ ಟೈಮ್ಸ್ ಆಗ ಕೇಳಿ. ಥ್ಯಾಂಕ್ ಯು.
7: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೆಯ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: 10:08:10 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ನಿಮ್ಮೊಂದಿಗಿದ್ದೇನೆ ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಇವತ್ತಿನಲ್ಲಿ ಈ ಹೊತ್ತಿನಲ್ಲಿ ಹಳೆಯ ಮಧುರವಾದ ಗೀತೆಗಳನ್ನು ಆಲಿಸ್ತಾ ಆನಂದಿಸ್ತಾ ಸಾಗುವ 1 ಗಂಟೆಯ ಅವಧಿ ಮುದ್ದಾದ ಸುಂದರವಾದ ಅಪರೂಪದ ಗೀತೆಗಳನ್ನು ಪ್ರಸಾರ ಮಾಡಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಗುತ್ತೆ ಅಂಥೇಳಿ ಅಂದ್ಕೊಂಡಿದ್ದೇನೆ. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, ಆದರೂ ಹೇಳಬೇಕು ಹೇಳ್ತೀನಿ, ಜ್ಞಾಪಿಸ್ತಾ ಇದ್ದೀನಿ. 9483091029 9483091019 ಹಾಗೆ ನಿಮ್ಮ ಸಲಹೆ ಸೂಚನೆ ಮೆಚ್ಚುಗೆ ಅಭಿಪ್ರಾಯಗಳನ್ನು ಕನ್ನಡ ವಿವಿಧ ಭಾರತಿ @gmail.com ಕಳುಹಿಸಬಹುದು. ಪತ್ರ ಬರೀಬೇಕು ಅಂಥೇಳಿ ಏನಾದರೂ ಅನಿಸಿದ್ರೆ ಒಂದು ಪೋಸ್ಟ್ ಕಾರ್ಡ್ ತಗೊಳ್ಳಿ. ನಿಲಯದ ನಿರ್ದೇಶಕರು ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು 560001 ಅಂಥೇಳಿ ವಿಳಾಸವನ್ನು ಬರೆದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅದರಲ್ಲಿ ನಿಮ್ಮ ಮುದ್ದಾದ ಅಕ್ಷರಗಳೊಂದಿಗೆ ಬರೆದು ನಮಗೆ ಕಳುಹಿಸಿ. ಕಾರ್ಯಕ್ರಮದ ಆರಂಭಕ್ಕೆ ಪ್ರಸಾರವಾಗುತ್ತೆ ಡಾಕ್ಟರ್ ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಪರೋಪಕಾರಿ ಚಿತ್ತದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. 1970 ತೆರೆಕಂಡ ಚಿತ್ರ ಇದು ಪರೋಪಕಾರಿ. ಡಾಕ್ಟರ್ ರಾಜ್, ಜಯಂತಿ, ಸಂಪತ್, ನಾಗಪ್ಪ, ಪಾಪಮ್ಮ ಮುಂತಾದವರು ತಾರಾಗಣದಲ್ಲಿದ್ದರು. ಪರೋಪಕಾರಿ ಚಿತ್ತದ ಒಂದು ಸುಂದರ ಗೀತೆಯೊಂದಿಗೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಆರಂಭ.

0: ಪಿ ಸುಶೀಲ ಅವರ ಕಂಠಸಿರಿಯಲ್ಲಿ ಮೂಡಿಬಂದ ಗೀತೆ ಇದು. ಯಾವ ಜನ್ಮದ ಮೈತ್ರಿ ಚಿತ್ರದಾಗಿತ್ತು. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಯಾವ ಜನ್ಮದ ಮೈತ್ರಿ ಚಿತ್ರ ತೆರೆಕಂಡದ್ದು 1972 ಕಲ್ಪನಾ ಗಂಗಾಧರ್, ಕೆ ಎಸ್ ಅಶ್ವಥ್, ಬಿ ವಿ ರಾಧಾ, ನರಸಿಂಹರಾಜು ಮುಂತಾದವರು ತಾರಾಗಣದಲ್ಲಿದ್ದರು. ಗೀತಪ್ರಿಯ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು, ಯಾವ ಜನ್ಮದ ಮೈತ್ರಿ.
1: ನಮ್ಮಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
2: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರವಾಗುತ್ತೆ. ಎಸ್ ಜಾನಕಿ ಅವರ ಸಿರಿಕಂಠದಲ್ಲಿ ಭಲೆ ಜೋಡಿ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಆರ್ ರತ್ನ ಅವರ ಸಂಗೀತವಿದೆ. ಭಲೆ ಜೋಡಿ ಚಿತ್ರ ತೆರೆಕಂಡದ್ದು 1970 ಡಾಕ್ಟರ್ ರಾಜ್, ಭಾರತಿ, ದಿನೇಶ್, ಬಾಲಕೃಷ್ಣ, ಕೊಪ್ಪರಾಜ್, ಪಂಡ್ರಿಬಾಯಿ ಮುಂತಾದವರು ತಾರಾಗಣದಲ್ಲಿದ್ದರು. ವೈ ಆರ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಭಲೆ ಜೋಡಿ. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.

0: ನಮ್ಮಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

ಶ್ರೋತೃಗಳು ಕೂಡ ಸಂಗೀತವನ್ನು ಆಲಿಸ್ತಾ ಸಾಕ್ತಾ ಇದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳ ಸಂಗಮ ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ ಮೂಡಿಬರುತ್ತೆ. ಮೊದಲನೇದಾಗಿ ನೀವು ಕೇಳ್ತೀರಿ ಪಾಪ ಪುಣ್ಯ ಚಿತ್ರದ್ದು, ಎಲ್ ಆರ್ ಈಶ್ವರಿ ಧ್ವನಿಯಾಗಿದ್ದಾರೆ. ಮಹಾದೇವ ಬಣಕಾರವರ ಸಾಹಿತ್ಯಕ್ಕೆ ಪದ್ಮಾಚರಣವರ ಸಂಗೀತವಿದೆ. ಪಾಪ ಪುಣ್ಯ ಚಿತ್ರ ತೆರೆ ಕಂಡದ್ದು 1971 ಕಲ್ಯಾಣ್ ಕುಮಾರ್, ಬಿ ಸರೋಜಾದೇವಿ, ಕೆ ಎಸ್ ಅಶ್ವಥ್, ಲಕ್ಷ್ಮೀದೇವಿ, ಆರಾಧ್ಯ ಮುಂತಾದವರು ತಾರಾಗಣದಲ್ಲಿದ್ದರು. ಎಂ ವಿ ಕೃಷ್ಣಸ್ವಾಮಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು ಪಾಪ ಪುಣ್ಯ. ಅದಾದಮೇಲೆ ಇನ್ನೊಂದು ಗೀತೆ ಕೇಳ್ತೀರಿ, ಸಿಗ್ನಲ್ ಮ್ಯಾನ್ ಮಾದಪ್ಪ, ತೆಕಟ್ಟೆ ನಾಗರಾಜ್ ಅವರ ಸಾಹಿತ್ಯ,

ವಿಜಯಭಾಸ್ಕರ್ ಅವರ ಸಂಗೀತವಿದೆ. 1971 ತೆರೆ ಕಂಡ ಚಿತ್ರ ಇದು. ತೆಕಟೆ ನಾಗರಾಜ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು. ಉದಯಕುಮಾರ್, ರಾಜಶಂಕರ್, ಶಕ್ತಿಪ್ರಸಾದ್, ಲೀಲಾವತಿ, ಪೂರ್ಣಿಮಾ ಮುಂತಾದವರು ತಾರಾಗಣದಲ್ಲಿದ್ದರು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

0: ಅತ್ತೆ, ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ಗಳು ಸಾಲ್ ಸಾಲಾಗ್ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಭಾರತಿ 102.9.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರವಾಗ್ತಾ ಇದೆ ದೇವರಗುಡಿ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. 1975 ತೆರೆ ಕಂಡ ಚಿತ್ರ ದೇವರಗುಡಿ. ವಿಷ್ಣುವರ್ಧನ್ ಇದ್ದರು, ಭಾರತಿ, ರಾಜೇಶ್, ಮಂಜುಳಾ, ಅಶ್ವಥ್ ಅಂತಾದವರು ತಾರಾಗಣದಲ್ಲಿದ್ದರು. ಆರ್ ರಾಮಮೂರ್ತಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು ದೇವರಗುಡಿ. ಆ ಚಿತ್ರದ ಒಂದು ಗೀತೆ ಈ ಹೊತ್ತಿನಲ್ಲಿ.

ಅಮ್ಮನ ಮುದ್ದಾದ ಗೀತೆಯನ್ನು ಕೇಳಿದ್ರಿ. ತಾಯಿಗಿಂತ ದೇವರೆಲ್ಲ ಅಚ್ಚುತದಿಂದ ಆಯ್ದುಕೊಳ್ಳಲಾಗಿತ್ತು. ಎಸ್ ಜಾನಕಿಯವರು ಧ್ವನಿಯಾಗಿದ್ರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ತಾಯಿಗಿಂತ ದೇವರೆಲ್ಲ ಚಿತ್ರ ತೆರೆ ಕಂಡದ್ದು 1977 ವೈ ಆರ್ ಸ್ವಾಮಿಯವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು. ಶ್ರೀನಾಥ್, ಜಯಂತಿ, ಮಂಜುಳಾ, ವಜ್ರಮಣಿ, ಜಯಶ್ರೀ ಮುಂತಾದವರು ತಾರಾಗಣದಲ್ಲಿದ್ದರು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಸಾಕ್ತಾ ಈಗೊಂದು ಸುಂದರವಾದ ಗೀತೆ ಮೂಡಿಬರುತ್ತೆ. ಶನಿ ಪ್ರಭಾವ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಜ್ಯೋತಿ ಧ್ವನಿಯಾಗಿದ್ದಾರೆ. ಸೂರಟ್ ಅಶ್ವಥ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಶನಿ ಪ್ರಭಾವ ಚಿತ್ರ ತೆರೆಕಂಡದ್ದು 1977 ಮಧು ರತ್ನಾಕರ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು. ಈ ಚಿತ್ರ ವಿಷ್ಣುವರ್ಧನ್, ಭವಾನಿ, ಸಂಪತ್, ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದಾನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ನಾನಿನ್ನ ಬೆಳೆದ ರಚಿತದ ಗೀತೆ ಪ್ರಸಾರವಾಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಧ್ವನಿಯಾಗಿದ್ದರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. 1979 ತೆರೆ ಕಂಡ ಚಿತ್ರ ಇದು. ವಿಜಯ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು ನಾನಿನ್ನ ಬೆಳೆದ ಚಿತ್ರ. ಅನಂತ್ನಾಗ್, ಲಕ್ಷ್ಮೀ, ಬಾಲಕೃಷ್ಣ, ಸತ್ಯ, ಲೀಲಾವತಿ ಮುಂತಾದವರು ತಾರಾಗಣದಲ್ಲಿದ್ದರು. ಓಲ್ಡೀಸ್ಗಳ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಇವಾಗ ಪ್ರಸಾರವಾಗುತ್ತೆ ಕಾಳಿಂಗ ಚಿತ್ರದ ಗೀತೆ. ಪಿ ಸುಶೀಲ ಧ್ವನಿಯಾಗಿದ್ದಾರೆ, ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಕೂಡ ಇದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಕಾಳಿಂಗ ಚಿತ್ರ ತೆರೆ ಕಂಡದ್ದು 1980 ವಿ ಸೋಮಶೇಖರ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಈ ಚಿತ್ರ. ವಿಷ್ಣುವರ್ಧನ್, ವಜ್ರಮಣಿ, ಉದಯ್ ಕುಮಾರ್, ಗೀತಾ, ಬೇಬಿ ಲಕ್ಷ್ಮಿ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.

1978ರಲ್ಲಿ ತೆರೆಕಂಡ ಚಿತ್ರ ಇದು, ಪಡುವಾರಹಳ್ಳಿ ಪಾಂಡವರು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ. ಅಂಬರೀಷ್, ಜಯಜಗದೀಶ್, ರಾಮಕೃಷ್ಣ, ಶ್ರೀಲಲಿತಾ, ಶಾಂತಲಾ ಮುಂತಾದವರು ತಾರಾಗಣದಲ್ಲಿದ್ದರು. ಪುಟ್ಟಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು, ಪಡುವಾರಹಳ್ಳಿ ಪಾಂಡವರು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.

0: ವರ್ಷ ಎಷ್ಟಾದರೂ ಆಗಲಿ, ಗಂಟೆ ಅಂತೂ 11 ಆಗಿಯೇ ಹೋಯಿತು. ಇಷ್ಟೊತ್ತು ನಿಮ್ಮೊಂದಿಗೆ ಇದ್ದಿದ್ದು ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. 11 ಗಂಟೆಗೆ ಸರಿಯಾಗಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳ್ತೀರಿ. ನಂತರದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮೊಂದಿಗೆ ಇರ್ತಾರೆ ಶಿಲ್ಪಾ. ಕಾರ್ಯಕ್ರಮವನ್ನು ಕೇಳಿದ, ಸಂದೇಶವನ್ನು ರವಾನಿಸಿದ ಎಲ್ಲ ಶ್ರೋತೃಬಂಧುಗಳಿಗೆ ಧನ್ಯವಾದ. ನಮಸ್ಕಾರ. ದಿನ ಶುಭ ದಿನವಾಗಲಿ.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: کاشر زبانی این پروگرام تے خبری تچھ نیوز آن AIR ایپ پر دستیا
4: آکاشوانی انیت تمل نگلچگلوں نیوز آن AIR ایپل کڑیکم دیسے

ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸುಪ್ರೀಂಕೋರ್ಟ್ನ ಆದೇಶ, ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ ಹಾಗೂ 2023 ಪ್ರಾಣಿಗಳ ಜನನ ನಿಯಂತ್ರಣ ನಿಯಮಗಳಂತೆ ಬೆಂಗಳೂರು ನಗರದ ಉತ್ತರ ಮಹಾನಗರ ಪಾಲಿಕೆಯು ಬೀದಿನಾಯಿಗಳಿಗೆ ಆಹಾರ ನೀಡುವ ಸಂಬಂಧ ಮಾರ್ಗಸೂಚಿಯನ್ನು ಜಾರಿಗೊಳಿಸಿದೆ. ಡ್ರೋನ್ ಮೂಲಕ ಮಾದಕ ವಸ್ತುಗಳು ಹಾಗೂ ಶಸ್ತ್ರಾಸ್ತ್ರಗಳನ್ನು ಕಳ್ಳಸಾಗಣೆ ಮಾಡುವುದನ್ನು ತಡೆಯಲು ಮುಂದಿನ 6 ಡ್ರೋನ್ ನಿಗ್ರಹ ವ್ಯವಸ್ಥೆಯನ್ನು ಅಳವಡಿಸುವ ಪ್ರಕ್ರಿಯೆಯನ್ನು ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ರಾಜಸ್ಥಾನದ ಬಿಕನೇರ್ ಜಿಲ್ಲೆಯ ಸಾಂಚು ಗಡಿ ಹೊರಠಾಣೆಯಲ್ಲಿ ಗಡಿ ಭದ್ರತಾ ಪಡೆಯ ಯೋಧರನ್ನು ಉದ್ದೇಶಿಸಿ ಮಾತನಾಡಿದರು. ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. ಜೂನ್ 26 ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18 ಚುನಾವಣೆ ನಡೆಯಲಿದೆ. ಜೂನ್ 1 ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದೆ. ಜೂನ್ 9 ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿದೆ. ಮತದಾನ ಜೂನ್ 18 ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 18 ವರ್ಷಗಳ ಕಾರ್ಯಾಚರಣೆಗಳನ್ನು ಪೂರೈಸಿದ ಸ್ಮರಣಾರ್ಥ ಭಾರತೀಯ ಅಂಚೆ ಇಲಾಖೆಯು ಶಾಶ್ವತ ಚಿತ್ರಾತ್ಮಕ ಅಂಚೆ ಚೀಟಿ ಹಾಗೂ ಅಂಚೆ ಲಕೋಟೆಯನ್ನು ಹೊರತಂದಿದ್ದು ಅದನ್ನು ನಿನ್ನೆ ಬಿಡುಗಡೆ ಮಾಡಲಾಗಿದೆ. ಕೃಷಿಗೆ ಉಪಯುಕ್ತವಾಗುವಂತಹ ಸ್ಟಾರ್ಟ್ಅಪ್ಗಳು ಹೆಚ್ಚಾಗಬೇಕು. ಆಗ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಸಾಧ್ಯವಾಗಲಿದೆ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಅವರು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2.0 ಉದ್ಘಾಟಿಸಿ ಮಾತನಾಡಿದರು. ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಭಾರತ ಮತ್ತು ರೊಮೇನಿಯಾ ನವದೆಹಲಿಯಲ್ಲಿ ನಿನ್ನೆ ರಕ್ಷಣಾ ಸಹಕಾರದ ಜಂಟಿ ಸಮಿತಿಯ 2 ಸಭೆಯನ್ನು ನಡೆಸಿದವು. ಸಭೆಯು ಹಾಲಿ ಇರುವ ರಕ್ಷಣಾ ಸಹಕಾರ ಸಂಬಂಧಗಳನ್ನು ಪರಾಮರ್ಶೆ ನಡೆಸಿತು ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ವಿಸ್ತರಿಸುವ ಮಾರ್ಗಗಳ ಕುರಿತು ಚರ್ಚಿಸಿತು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ನ 2 ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

0: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ.
1: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
0: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
3: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
4: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಕೇಳ್ತಾ ಇದ್ರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಸಮಯ ಆಗಿದೆ 11:06:05. ಕೇಳುಗರಿಗೆಲ್ಲ ಈ ಹೊತ್ತಿನ ಪ್ರಸಾರ ಕಾರ್ಯಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ನಿಮ್ಮ ಬಾನುಲಿ ಗೆಳತಿ ಶಿಲ್ಪಾ. ಇದು ಹೊಸ ಹಾಡುಗಳನ್ನು ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳೋಣ ಬ್ರಾಟ್ ಚಿತ್ರದ ಗೀತೆ.

ಕೇಳ್ತಾ ಇದ್ರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಹೊಸ ಹಾಡು ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೇವೆ. ಬ್ರಾಡ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶಶಾಂಕ್ ಅವರ ಸಾಹಿತ್ಯದಂತ ಗೀತೆ ಅದು. ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿದ್ರು. ಮುಂದಿನ ಗೀತೆ ಏಕಾ ಚಿತ್ರದ್ದು.

ಮುಂದಿನ ಗೀತೆ ಕಲ್ಟ್ ಚಿತ್ರದ್ದು. ಈಗ ಕೇಳಿದ ಗೀತೆ ಸಂಚಿತ್ ಹೆಗಡೆ ಹಾಡಿದ್ರು. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಚರಣರಾಜ್ ಎಂ ಆರ್ ಅವರ ಸಂಗೀತ ನಿರ್ದೇಶನ ಇದ್ದ ಏಕಚಿತ್ರ ಗೀತೆ ಕೇಳಿದ್ರಿ. ಮುಂದಿನ ಗೀತೆ ಕಲ್ಟ್ ಚಿತ್ರದ್ದು.

0: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ಯಾ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೇ,
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಹೊಸ ಹಾಡಿನ ಕೇಳ್ತಾ ಸಾಕ್ತಾ ಇದ್ದೇವೆ. ಅನಿಲ್ ಕುಮಾರ್ ಅವರ ಸಾಹಿತ್ಯಕ್ಕೆ, ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿದ್ದ ಕಲ್ಟ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ದರ್ಶನ್ ಮೆಳವಂಕಿ ಮತ್ತು ಲಹರಿ ಮಹೇಶ್ ಅವರು ಧ್ವನಿಯಾಗಿದ್ದರು.

ಉಪಾಧ್ಯಕ್ಷ ಚಿತ್ರದ ಗೀತೆಯನ್ನ ಕೇಳಿದ್ರಿ. ರಕ್ಷಿತಾ ಸುರೇಶ್ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿತ್ತು. ಎ ಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು.

ಲವ್ ಮಾಕ್ಟೈಲ್ 2 ಚಿತ್ರದ ಗೀತೆಯನ್ನ ಕೇಳಿದ್ರಿ ವಿಜಯ್ ಪ್ರಕಾಶ್ ಹಾಗೂ ರಕ್ಷಿತಾ ಸುರೇಶ್ ಅವರ ಕಂಠಸಿರಿಯಲ್ಲಿ. ರಾಘವೇಂದ್ರ ವಿ ಕಾಮತ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭ್ಯಂಕರ್ ಅವರ ಸಂಗೀತ ನಿರ್ದೇಶನವಿತ್ತು.

0: ಶಾಂತಮ್ಮನವರೇ, ಇಷ್ಟೊಂದು ದೊಡ್ಡ ಆರ್ಡರ್ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ?
1: ಎಲ್ಲಾನೂ ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 11:30:56. ಕೆಳಗರೆ ಈ ಸಮಯ ಕಲಾಭಾರತಿಯ ಸಮಯ. ಇಂದಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ, ಸಿನಿಮಾ ಹಾಗೂ ಇತರೆ ಕಲೆಗೆ ಸಂಬಂಧಿಸಿದ ಕಲಾಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರ ಜೀವನ, ಸಾಧನೆ ಹಾಗೂ ಅವರ ಕೊಡುಗೆಗಳ ಬಗ್ಗೆ ತಿಳಿಸುವಂತಹ ಕಾರ್ಯಕ್ರಮವೇ ಕಲಾಭಾರತಿ. ಕೇಳುಗರೆ, ಇಂದಿನ ಕಲಾಭಾರತಿಯಲ್ಲಿ ಯಾರ ಬಗ್ಗೆ ಮಾಡ್ತಾ ಇರ್ಬೋದು ಅಂತ ನಿಮಗೂ ಕೂಡ ಕುತೂಹಲ ಇರುತ್ತೆ. ನೀವು ಇವರ ಹಾಡುಗಳನ್ನು ತುಂಬ ಕೇಳಿರ್ತೀರ. ವಚನಗಳು, ದಾಸರ ಪದಗಳನ್ನ, ಭಕ್ತಿಗೀತೆಗಳನ್ನು ಹಾಡಿದ್ದಾರೆ. ಪದ್ಮಶ್ರೀ ಗೌರವ ಇವರು ಪುರಸ್ಕೃತರು. ಅಂತಾರಾಷ್ಟ್ರೀಯ ಖ್ಯಾತಿಯ ಹಿಂದೂಸ್ತಾನಿ ಗಾಯಕರು ಯಾರಿರ್ಬೋದು? ಇವರ ಹಾಡುಗಳನ್ನು ನೀವು ಕೇಳಿರ್ತೀರ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಕೇಳಿರ್ತೀರಿ ಅಲ್ವಾ? ಹರಿ ಕುಣಿದಾನಮ್ಮ, ಹರಿ ಕುಣಿದಾನು, ಹರಿ ಕುಣಿದಾನಮ್ಮ, ಹರಿ ಕುಣಿದಾನು, ಈ ಎಲ್ಲ ಗೀತೆಗಳನ್ನ ಕೇಳಿರ್ತೀರಿ. ಇವ್ರ ಧ್ವನಿಯಲ್ಲಿ ಕೇಳಿದಾಗ ಆಗೋ ಆನಂದನೇ ಬೇರೆ ಅಲ್ವಾ? ವಚನಗಳು ಕೇಳಿರ್ತೀರಿ. ಗುರುವಿಗೆ ತನುವನ್ನು, ಈ ವಚನ ಕೇಳಿರ್ತೀರಿ. ಯಾರಿರ್ಬೋದು, ಊಹೆ ಮಾಡ್ತೀರಾ?

ಹೌದು ಕೇಳಿದ್ರೆ, ನಿಮ್ಮ ಊಹೆ ಸರಿ ಇದೆ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ, ಸಂದೇಶಗಳ ಸುರಿಮಳೆನೇ ಆಗಿದೆ. ಊಹೆ ಕೂಡ ಸರಿ ಇದೆ. ಕೆಲವರು ಮಾತ್ರ ಬೇರೆ ಬೇರೆ ಹೆಸರುಗಳನ್ನ ಹೇಳಿದ್ರಿ, ಆದರೆ ಬಹುತೇಕರು ಅವರ ಹೆಸರು ಯಾರು, ಇವತ್ತು ನಾವು ಕಲಾ ಭಾರತಿಯಲ್ಲಿ ಮಾತಾಡ್ತಾ ಇರೋ ಕಲಾವಿದರು ಅನ್ನೋದ್ರ ಬಗ್ಗೆ ತುಂಬ

ವೆಂಕಟೇಶ್ ಕುಮಾರ್ ಅವರು 1953 ಜುಲೈ 1ರಂದು ಜನಿಸ್ತಾರೆ ಲಕ್ಷ್ಮೀಪುರದಲ್ಲಿ, ಬಳ್ಳಾರಿ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ. ತಂದೆ ಹೊಲೆಪ್ಪನವರು ಜನಪದ ಕಲಾವಿದರು, ಕರ್ನಾಟಕ ಸಂಗೀತದ ಅಭ್ಯಾಸ ಮಾಡ್ತಾ ಇದ್ರಂತೆ. ತಾಯಿ ಪಾರ್ವತಮ್ಮನವರು. ಅವರ ಸೋದರ ಮಾವ ಬೆಳಗಲ್ಲ ವೀರಣ್ಣ ಅವರು ಪ್ರಸಿದ್ಧ ರಂಗನಟರು. ತಂದೆ ಜೊತೆಗೆ ದೊಡ್ಡಾಟ ಬಯಲಾಟದಲ್ಲಿ ನಾನು ಹಾಡ್ತಾ ಇದ್ದೆ. ಆವಾಗ ಊರಿನವರು ನೋಡಿ ಇವರಿಗೆ ಸಂಗೀತ ಕಲಿಸ್ರಿ ಅಂತ ಹೇಳೋರು. ನಮ್ಮ ತಾಯಿಗೂ ನನಗೆ ಸಂಗೀತ ಕಲಿಸ್ಬೇಕು ಅಂತ ಭಾಳ ಇಷ್ಟ ಇತ್ತು ಅಂಥೇಳಿ ಸಂದರ್ಶನದಲ್ಲಿ ಅವರು ವೆಂಕಟೇಶ್ ಕುಮಾರ್ ಅವರು ಹೇಳ್ತಾರೆ.

ಇಂದಿನ ಕಲಾಭಾರತಿಯಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಶಿಷ್ಯರಾದಂತಹ ವೆಂಕಟೇಶ್ ಕುಮಾರ್ ಅವರ ಬಗ್ಗೆ ತಿಳಿತಾ ಸಾಕ್ತಾ ಇದ್ವಿ. ವೀರೇಶ್ವರ ಪುಣ್ಯಾಶ್ರಮ, ಗದಗಿನಲ್ಲಿರುವಂತಹ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗುರುಗಳಾದಂತಹ ಪುಟ್ಟರಾಜ ಗವಾಯಿಗಳು ತಮ್ಮ ಜೀವನ ರೂಪಿಸಿದಂಥವರು ಅಂತ ಹೇಳ್ತಾರೆ ವೆಂಕಟೇಶ್ ಕುಮಾರ್ ಅವರು. ಅವರ ಸೋದರ ಮಾವ ಅಲ್ಲಿಗೆ ಅವರನ್ನು ಸೇರಿಸಿದ್ರಂತೆ. ತಂದೆ ಕೂಡ ಕಲಾವಿದರು, ಸೋದರ ಮಾವ ರಂಗಭೂಮಿ ಕಲಾವಿದರು. ಗುರು ಕೃಪೆಯಿಂದಲೇ ತಮಗೆ ಈ ಸಂಗೀತ ಜ್ಞಾನ ದೊರೆತಿದ್ದು ಅಂತ ತುಂಬ ವಿನಯದಿಂದ ಹೇಳ್ತಾರೆ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಗುರುಕುಲದಲ್ಲಿ ಹೇಗಿತ್ತು ಶಿಕ್ಷಣ ಅಂತ. ಬೆಳಗ್ಗೆ 4 ಗಂಟೆಗೇನೆ ಎಳಿಸ್ತಾ ಇದ್ರು, ಪ್ರಾರ್ಥನೆ ಮಾಡಬೇಕಿತ್ತು ನಿತ್ಯಕರ್ಮಗಳನ್ನು ಮುಗಿಸಿದ ನಂತರ. ಹಾಗೆಯೇ ಸಂಗೀತ ಅಭ್ಯಾಸ ಅಲ್ಲಿಂದನೇ ಶುರು ಆಗ್ತಾ ಇತ್ತು. ಹಾಗೆ 7 ಗಂಟೆ ತನಕ ಅಭ್ಯಾಸ ಮಾಡಿ ಆಶ್ರಮದ ಕೆಲಸಗಳನ್ನು ಮಾಡಬೇಕಾಗ್ತಿತ್ತು. ಪಾಠ ಹೇಳಿಸ್ಕೊಂಡಾದಾದ್ಮೇಲೆ ಎಲ್ಲ ಅಲ್ಲಿ ಕಸ ಗುಡಿಸೋವಂಥದ್ದು, ಆಕಳು ಕಾಯೋ ಅಂಥ ಕೆಲಸ ಈ ಮಧ್ಯಾಹ್ನದ ಸಮಯದಲ್ಲಿ ಮಾಡಬೇಕಾಗ್ತಿತ್ತು ಅಂತ ಹೇಳ್ತಾರೆ ವೆಂಕಟೇಶ್ ಕುಮಾರ್ ಅವರು.

ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಅಧ್ಯಾಪಕರಾಗಿ ಅವರ ಶಿಕ್ಷಣದ ನಂತರ ವಿಜಯ ಮಹಾಂತೇಶ ಕಲಾ ಕಾಲೇಜು ಗದಗ ಇಲ್ಲಿ ತಮ್ಮ ಸೇವೆಯನ್ನು ಆರಂಭಿಸ್ತಾರೆ. ಹಾಗೆ ಮುಕುಂದ ಕೃಪಾ ಉಡುಪಿಯಲ್ಲಿದೆ, ಆ ಕಾಲೇಜಿನಲ್ಲಿ ಸೇವೆ ಸಲ್ಲಿಸ್ತಾರೆ. ಧಾರವಾಡದ ವಿಶ್ವವಿದ್ಯಾಲಯ ಸಂಗೀತ ಕಾಲೇಜಿನಲ್ಲಿ 33 ವರ್ಷಗಳ ಕಾಲ ಸಂಗೀತ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ಸತ್ಯಜಿತ್ ರೇ ಅವರ ಜಲಸಘರ ಚಲನಚಿತ್ರಕ್ಕೆ ಸಂಗೀತ ನಿರ್ದೇಶನ ನೀಡಿದ್ದಾರೆ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು.

ಪಂಡಿತ್ ವೆಂಕಟೇಶ್ ಕುಮಾರ್ ಅವರ ಸಂಗೀತ ಕ್ಷೇತ್ರದಲ್ಲಿನ ಸಾಧನೆಗೆ ಸೇವೆಗೆ ಅನೇಕ ಪ್ರಶಸ್ತಿಗಳು ಗೌರವಗಳಿಗೆ ಅವರು ಪಾತ್ರರಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ಪದ್ಮಶ್ರೀ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕಲಾದಾಸ್ ಸಮ್ಮಾನ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಭೀಮಸೇನ್ ಜೋಶಿ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ, ವಿರಾಸತ್ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿ ಗೌರವಗಳು ಅವರಿಗೆ ಸಂದಿವೆ.

ಕೇಳುಗರೆ, ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಗಾಯಕರಾದಂತಹ ಪಂಡಿತ್ ವೆಂಕಟೇಶ್ ಕುಮಾರ್ ಅವರ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿದುಕೊಂಡ್ವಿ, ಒಳ್ಳೊಳ್ಳೆ ಹಾಡುಗಳನ್ನು ನಾವು ಕೇಳಿದ್ವಿ ಅಂಥೇಳಿ ಅನೇಕರು ಸಂದೇಶಗಳನ್ನು ಕಾರ್ಯಕ್ರಮವನ್ನು ಮೆಚ್ಚಿ ಕಳಿಸಿದ್ದೀರಿ. ನಮಗೆ ಅವರ ಗಾಯನದಿಂದ ಅನಂತ ಆನಂದವನ್ನು ನೀಡಿದ್ದಾರೆ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು. ಅವರಿಗೆ ಉತ್ತಮ ಆರೋಗ್ಯ, ಆಯಸ್ಸು, ದೇವರು

ಅನಿಸ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಹೀಗೆ ಅವರ ಗಾಯನ ಸೇವೆ ಮುಂದುವರಿಯಲಿ ಅಂತ ಆಶಿಸುತ್ತಾ ಇಂದಿನ ಕಲಾಭಾರತಿ ಕಾರ್ಯಕ್ರಮವನ್ನು ಮುಗಿಸೋಣ. 12 ಗಂಟೆ ಸರಿಯಾಗಿ ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಜಾಗತಿಕ ಹೂಡಿಕೆದಾರರ ಗಮನ ಸೆಳೆಯುತ್ತಿರುವ ರಾಜ್ಯದ ಕ್ವಿನ್ ಸಿಟಿಗೆ ಎರಡು ಖಾಸಗಿ ಕಂಪನಿಗಳ ಮೂಲಕ 1,200 ಕೋಟಿ ರೂಪಾಯಿ ಬೃಹತ್ ಹೂಡಿಕೆ ಸೇರ್ಪಡೆಯಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ದಾಬಸ್ಪೇಟೆ ದೊಡ್ಡಬಳ್ಳಾಪುರದ ನಡುವಿನ ಕ್ವಿನ್ ಸಿಟಿಯಲ್ಲಿ ಟೊಯೋಟಾ ಕಂಪನಿ ಬಿಜ್ ಇಂಟೆಲ್ ಹಬ್ ಆರಂಭಿಸಲಿದೆ. ವಿಶ್ವದರ್ಜೆಯ ಆಟೋಮೊಬೈಲ್ ವಾಹನಗಳ ತಯಾರಿಕೆ ಮತ್ತು ಪರೀಕ್ಷಾ ಕೇಂದ್ರ ಸ್ಥಾಪನೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವದಲ್ಲಿ ವಿಕಸಿತ ಭಾರತದ ಯಶಸ್ವಿ ಪಯಣ ನಿರಂತರವಾಗಿ ಸಾಗಿದೆ ಎಂದು ಹಾವೇರಿ ಗದಗ್ ಲೋಕಸಭಾ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸೇವೆ, ಸುಶಾಸನ, ಬಡವರ ಕಲ್ಯಾಣಕ್ಕೆ ಸಮರ್ಪಿತ 12 ವರ್ಷಗಳ ಅಭೂತಪೂರ್ವ ಸೇವೆಗೆ ಪ್ರಧಾನಮಂತ್ರಿಯವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿರುವ ಸಂಸದರು, ಭಾರತದ ಅಮೃತ ಕಾಲದ ಈ ಪಯಣ ಇನ್ನಷ್ಟು ವೇಗವಾಗಿ ಮುಂದುವರಿಯಲಿ ಎಂದು ಆಶಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿವಿಧ ಜೀವ ವಿಮೆ ಹಾಗೂ ಆರೋಗ್ಯ ವಿಮೆ ಯೋಜನೆಗಳು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ರಕ್ಷಾ ಕವಚ ಒದಗಿಸಿವೆ ಎಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ಹಿರಿಯ ವಿಮಾ ಸಲಹೆಗಾರರಾದ ಜೆ ಬಸವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಎಲ್ಐಸಿ ವಿಮಾ ಪ್ರತಿನಿಧಿಯಾಗಿ ಸುಮಾರು 35 ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇತ್ತೀಚಿನ ಮೋದಿ ಸರ್ಕಾರದಲ್ಲಿ ನಮ್ಮ ಜೀವ ವಿಮೆ ಮತ್ತು ಆರೋಗ್ಯ ವಿಮೆಗೆ GST ಕಡಿತಗೊಳಿಸಿರುವುದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಪ್ರತಿಯೊಬ್ಬ ಸದಸ್ಯನ UPI ಹಣ ಪಾವತಿ ಮಾಡುವುದರಿಂದ ಸುಮಾರು ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಎಲ್ಐಸಿ ಪ್ರೀಮಿಯಂಗಳನ್ನು UPI ಮೂಲಕ ಕಟ್ಟುವುದರಿಂದ ಇನ್ನೂ ಅತಿ ಹೆಚ್ಚಿನ ಸೌಲಭ್ಯ ಸಿಗಲಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬ್ಯಾಂಕ್ ಖಾತೆಯನ್ನು ಹೊಂದಿರುವುದರಿಂದ ನಮ್ಮ ವಿಮಾ ಕ್ಷೇತ್ರ ಕೂಡ ತುಂಬಾ ಅನುಕೂಲವಾಗಿದೆ ಅಂತ ಹೇಳೋದಾಗಿ ಬಯಸುತ್ತೇನೆ. ಮುದ್ರಾ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಸಣ್ಣ ಪುಟ್ಟ ವ್ಯಾಪಾರಿಗೆ ಸಾಲ ದೊರೆಯುವುದರಿಂದ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ.
0: ಕೇಂದ್ರ ಸರ್ಕಾರ ಈರುಳ್ಳಿ ದಾಸ್ತಾನುಗಳ ಕನಿಷ್ಠ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1,270 ರೂಪಾಯಿಗಳಿಂದ 1,580 ರೂಪಾಯಿಗಳಿಗೆ ಪರಿಷ್ಕರಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ರಾಷ್ಟೀಯ ಸಹಕಾರಿ ಗ್ರಾಹಕ ಒಕ್ಕೂಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ವಿವಿಧ ರಾಜ್ಯ ಸರ್ಕಾರಗಳ ಕೋರಿಕೆ ಮೇರೆಗೆ ರೈತರಿಗೆ ಉತ್ತಮ ಆದಾಯ ಖಚಿತಪಡಿಸಲು ಖರೀದಿ ಬೆಲೆಯನ್ನು ಪರಿಷ್ಕರಿಸಲಾಗಿದೆ ಎಂದರು. ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಸಿದ್ದಗೊಂಡಿರುವ ರಾಜ್ಯದ ಮೊದಲ IVF ಇನ್ವಿಟ್ರೋ ಫರ್ಟಿಲೈಸೇಷನ್ ಕೇಂದ್ರ ಶೀಘ್ರದಲ್ಲೇ ಸಾರ್ವಜನಿಕ ಸೇವೆಗೆ ಮುಕ್ತವಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಮೈಸೂರು ಹಾಗೂ ಕಲಬುರಗಿಯಲ್ಲೂ IVF ಕೇಂದ್ರಗಳನ್ನು ಆರಂಭಿಸಲಾಗುವುದು ಎಂದು ಸಚಿವರು

ತಿಳಿಸಿದ್ದಾರೆ. ಸಮಗ್ರ ಮತ ಪರಿಷ್ಕರಣೆ ಎಸ್ಐಆರ್ 2026 ಕುರಿತ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ಬೆಂಗಳೂರು ಇನ್ಫೆಂಟ್ರಿ ರಸ್ತೆ ಸಾರ್ವಜನಿಕ ಸಂಪರ್ಕ ಇಲಾಖೆ ಕಚೇರಿ ವಾರ್ತಾಭವನ ಸಭಾಂಗಣದಲ್ಲಿ ಮಾಧ್ಯಮ ಕಾರ್ಯಾಗಾರ ಆಯೋಜಿತವಾಗಿದೆ. ಶಾಲೆ ಹಾಗೂ ಅಂಗನವಾಡಿಗಳು ಮರು ಆರಂಭವಾಗುತ್ತಿರುವ ಹಿನ್ನೆಲೆ ಅಲ್ಲಿರುವ ಮೂಲಸೌಕರ್ಯವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಅಗತ್ಯ ಸೌಕರ್ಯ ಕಲ್ಪಿಸಬೇಕು ಎಂದು ಬೆಳಗಾವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂಧೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಶಾಲೆಯಿಂದ ಹೊರಗುಳಿದ ಮಕ್ಕಳ ಮನವೊಲಿಸಿ ಶಾಲೆಗೆ ಕರೆತರುವ ಕಾರ್ಯವಾಗಬೇಕು. ಅಂಗನವಾಡಿಗಳಲ್ಲಿ ತಿಂಗಳ 3ನೇ ಶನಿವಾರ ಹಾಗೂ ಶಾಲೆಗಳಲ್ಲಿ 4ನೇ ಶನಿವಾರ ಕಡ್ಡಾಯವಾಗಿ ಪಾಲಕರ ಸಭೆ ನಡೆಸಬೇಕು ಎಂದು ಸೂಚಿಸಿದರು. ಇಂದು ಸ್ವಾತಂತ್ರ್ಯ ಹೋರಾಟಗಾರ, ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ನೆಹರು ಅವರ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಕಲಬುರಗಿ ಜಿಲ್ಲೆಯಾದ್ಯಂತ June 28ರಂದು ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಆಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಲಿಸೋ ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
3: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
2: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡಿಬಿಡ್ತು.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ನೂರ 102.9 FM ಕೇಳ್ತಾ ಇದ್ದೀರಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದ ಕಾರ್ಯಕ್ರಮಗಳನ್ನು. ಸಮಯ ಆಗಿದೆ 12:07. ಈ ಸಮಯ ಕರೆಗೊಂದು ಹಾಡಿನ ಸಮಯ, ನಿಮಗೆಲ್ಲ ಗೊತ್ತೇ ಇದೆ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಬಹುದು. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆಗಳು ಹೀಗಿದೆ, ಬರ್ಕೊಳ್ಳಿ. ಹೊಸಬರು ಯಾರು ಗೊತ್ತಿಲ್ವೋ ಅವರು 0802-22-61-257. ಇನ್ನೊಂದು ಸಂಖ್ಯೆ 0802-22-63-927. 0802-22-63-927. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆ ಯಾವುದು, ಯಾವ ಸಿನಿಮಾದ್ದು ಅಂತ ತಿಳಿಸಿ. ನಾವು ನಿಮ್ಮ ಗೀತೆನ ಪ್ರಸಾರ ಮಾಡ್ತೇವೆ. ಎಲ್ಲರಿಗೂ ಕರೆ ಸಿಗಲಿ, ನಿರಂತರ ಪ್ರಯತ್ನ ಮಾಡಿ, ನಿಮ್ಮಿಷ್ಟದ ಗೀತೆ ಕೇಳಿ ಅಂತ ಹೇಳ್ತಾ ಈಗ ಕೇಳೋಣ ಈ ಒಂದು ಗೀತೆಯನ್ನು.

ಕರೆಗುಂದು ಹಾಡು ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಸನಾದಿ ಅಪ್ಪಣ್ಣ ಚಿತ್ರದ ಗೀತೆಯನ್ನು ಕೇಳಿದ್ವಿ. ಎಸ್ ಜಾನಕಿ ಹಾಗೂ ಉಡುಪಿ ಜಯರಾಮ್ ಅವರು ಕಂಠ ನೀಡಿದಂತಹ ಈ ಗೀತೆಗೆ ಚಿ ಉದಯಶಂಕರ್ ಅವರು ಬರೆದಂತಹ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿದ್ದ ಗೀತೆಯನ್ನು ಕೇಳಿದ್ರಿ. ಅನೇಕರು ಈ ಹಾಡನ್ನು ಮೆಚ್ಚಿ ತುಂಬ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ಮೊದಲನೇ ಹಾಡೆ ಎಷ್ಟು ಅದ್ಭುತವಾಗಿದೆ, ತುಂಬ ಚೆನ್ನಾಗಿತ್ತು ಮೇಡಮ್ ಅಂತ ಹೇಳ್ತಾ ಇದ್ದೀರಿ. ಹಾಗೆ ನಮ್ಮ ಮೊದಲನೇ ಕರೆ ಯಾರ್ದಿದೆ ಇವತ್ತು ನೋಡೋಣ. ನಮಸ್ತೆ. ಹಲೋ, ನಮಸ್ತೆ. ಕರೆ ಕಟ್ಟಾಗಿದೆ ಅನಿಸುತ್ತೆ. ರಂಗಪ್ಪ ಅನ್ನೋರು ಕರೆ ಮಾಡಿದ್ರು. ಅವರು ಬಬ್ರು ವಾಹನ ಚಿತ್ರದ ಗೀತೆಯನ್ನು ಕೇಳಿದ್ದಾರೆ. ಈಗ ಅವರು ಕೇಳಿದಂತಹ ಗೀತೆ ಪ್ರಸಾರ ಮಾಡ್ತಾ ಇದ್ದೇನೆ.

ತಿಂ ತಗಿಟ ತಕ ತಿಂ ತಗಿಟ ತತ್ತ ಧಿಂ ತಗಿಟ ತಕ ದಿಮಿತ ತಕ ತರಿ ತಕ ಝಣ ತಕ ತರಿ ತಕ ಧಿಮಿ ತಕ ತರಿ ತಕ ಝಣ ತಾಂಗಿರ ತಾಂಗಿರತ ತಕಿಟ ಧಿಕಿಟ ಧಿಮಿ ತಕ ಝಣುತ ತಕಿಟ ಧಿಕಿಟ ಝಣ ತಾಂಗಿರ ತಾಂಗಿರತ

ಬಬ್ರುವಾಹನ ಚಿತ್ರದ ಗೀತೆಯನ್ನ ಕೇಳಿದ್ರಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪನವರ ಸಂಗೀತ ನಿರ್ದೇಶನವಿದ್ದ ಗೀತೆಯಾಗಿತ್ತು.

ಕಾಮನಬಿಲ್ಲು ಚಿತ್ರದ ಗೀತೆಯನ್ನ ಕೇಳಿದ್ರೆ ವಾಣಿ ಜಯರಾಮ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಇತ್ತು ಈ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿದ್ದ ಸುಮಧುರ ಗೀತೆಯನ್ನ ಕೇಳಿದ್ರಿ. ಎಲ್ಲರೂ ಕೂಡ ಗೀತೆಗಳನ್ನ ಮೆಚ್ಚಿ ಸಂದೇಶಗಳನ್ನ ಕಳಿಸ್ತಾ ಇದ್ದೀರಿ. ಹಾಗೆಯೇ ಫೋನ್ ಕರೆಗಳು ಕಟ್ ಆಗ್ತಾ ಇದೆ ತಾಂತ್ರಿಕ ದೋಷದಿಂದ. ಹಾಗಾಗಿ ಮುಂದಿನ ಗೀತೆಯನ್ನ ಕೇಳೋಣ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ.
2: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
1: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ನಮಸ್ತೆ, ನಮ್ಮ
4: ನಮಸ್ತೆ ಮೇಡಮ್.
0: ಹಾ, ಯಾರು ಮಾತಾಡೋದು?
4: ಮೇಡಮ್ ಲಿಂಗರಾಜ್, ಬೆಂಗಳೂರಿಂದ ಲಿಂಗರಾಜ್ಪುರ. ಸತೀಶ್ ಅನ್ಬಿಟ್ಟು.
0: ಹಾ, ಯಾವ ಗೀತೆ ಬೇಕಿತ್ತು ಸತೀಶ್ ಅವರೇ?
4: ಮೇಡಮ್ ನಿಮ್ ಜೊತೆ ಮಾತಾಡಿದ್ರೆ ಖುಷಿ ಆಯ್ತು.
0: ನಮ್ಗೂ ಸಂತೋಷ ಆಯ್ತು. ಯಾವ ಗೀತೆ ಬೇಕು ನಿಮಗೆ?
4: ನಂಗೆ ಚಲಿಸೋ ಮೇಡಮ್ನಿಂದ ಪುನೀತ್ ರಾಜ್ಕುಮಾರ್ ಕನ್ನಡದಂತೆ ಮಾಯವಾದನ.
0: ಅವ್ರ
4: ಬಗ್ಗೆ ಹೇಳ್ಬೋದಾ ಮೇಡಮ್?
0: ಅವರ ಒಂದು ಹುಟ್ಟಿದ ದಿನ ಅವತ್ತು ಕಲಾಭಾರತಿಯಲ್ಲೆಲ್ಲ ಮಾಡ್ತಾ ಇರ್ತಾರಲ್ಲ, ಅವರ
4: ನಮ್ಮ ಜೀವನದಲ್ಲಿ ಅವರು ನಮ್ಗೆ ಇದ್ ಮಾಡಿರೋದು ಹೇಳ್ಬೋದಲ್ಲ,
0: ನಿಮ್ಗೆ ಸ್ಫೂರ್ತಿ ನೀಡಿದ್ದಾರೆ ಅಂತ ಹೇಳ್ತೀರಿ ಅಲ್ವಾ?
4: ಅಲ್ಲ ಅಲ್ಲ, ನಾನು ಒಂದು ಬ್ಲೈಂಡ್ ಮೇಡಮ್.
0: ಹಾ ಹೇಳಿ.
4: ನಾವು ನಮ್ಮ ವೈಫು ಸರ್ ನನ್ನ ಬ್ಲೈಂಡ್. ಅದರಿಂದ 2004 ನನ್ನ ಮಗ ಹುಟ್ಟದ.
0: ಹಾ ಹೇಳಿ, ಬೇಗ.
4: ಅವತ್ತು ಅಣ್ಣವರು April 24 ಬರ್ತಡೇ ಇತ್ತು, ಅವ್ರದ್ದು ನಮ್ಗ ಬರ್ತಡೇ ಇತ್ತು. ಅದು ನಂದು ತುಂಬಾ ಆಸೆ ಇತ್ತು, ಅಣ್ಣವ್ರ ಕೈಲೇ ಬರ್ತಡೇ ನನ್ ಮಗನ್ಗೆ ಹೆಸರು ಇಡ್ಬೇಕು ಅಂತ. ಅವತ್ತು ಗುರುರಾಜ್ ಅಂತ ಅವರು ಹೆಸರಿಟ್ಟಿ ಹೆಸರಿಟ್ಟು. ಆಮೇಲೆ ಅಪ್ಪು ಇದಾರ ನೋಡಿ, ಇಡೀ ಒಂದು ದಿನ ಕೂಡ ನನ್ನ ಮಗನ ನನ್ ಕೈ ಕೊಡ್ಲಿಲ್ಲ. ಅವಾಗ ನಮ್ಮ ವೈಫು, ಅಯ್ಯೋ ಲಕ್ಷ್ಮಣ ಸತೀಶ್ ಸತೀಶ್ ಗುರುವನ ಮಗುನ್ ಕೊಟ್ಟೇ ಇಲ್ವಲ್ಲ ಅಂದ್ರು. ಅವರು ಪ್ರಿಯಾ ಬಂದ್ ಹೇಳಿದ್ರು, ಅಪ್ಪು ಹತ್ರ ಇದೆ, ನೀವೇನ್ ತಲೆ ಕೆಡ್ಸ್ಕೊಬಿಡಿ ಅಂತ. ಅಪ್ಪು ಎಷ್ಟು ಒಳ್ಳೆ ವ್ಯಕ್ತಿ ಅಲ್ಲ ಮೇಡಮ್?
0: ಖಂಡಿತ, ಹೌದು ಹೌದು, ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ, ಎಲ್ಲರ ಮನಸ್ಸಲ್ಲಿ ಸ್ಥಾನ ಪಡೆದಿದ್ದಾರೆ. ಅಪ್ಪು ಅವರ ಗೀತೆ ನಿಮಗಾಗಿ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ಸಂತೋಷ ಆಯ್ತು.

ಚಲಿಸುವ ಮೋಡಗಳು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮಾಸ್ಟರ್ ಲೋಹಿತ್ ಅವರು ಹಾಡಿದ್ರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿದ್ದ ಗೀತೆಯನ್ನ ನೀವು ಕೇಳಿದ್ರಿ. ಮುಂದಿನ ಕರೆ ಯಾರ್ದಿದೆ ನೋಡೋಣ. ನಮಸ್ತೆ ನಮಸ್ತೆ. ಹಲೋ ನಮಸ್ತೆ. ಕೇಳುಗರಾದಂತಹ ರಾಘವೇಂದ್ರ ಅವರು ಕರೆ ಮಾಡಿದ್ರು, ಅವ್ರ ಕರೆ ಕಟ್ಟಾಗಿದೆ. ಅವರು ಕೇಳಿದಂತಹ ಗೀತೆಯನ್ನ ಈಗ ಪ್ರಸಾರ ಮಾಡ್ತಾ ಇದ್ದೇನೆ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿದ್ವಿ. ತಾಂತ್ರಿಕ ದೋಷದಿಂದ ಕರೆಗಳು ಕಟ್ಟಾಗ್ತಾ ಇದೆ. ರಥಸಪ್ತಮಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ಜಾನಕಿ ಹಾಗೂ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿದ್ದ ಸುಮಧುರ ಗೀತೆಯನ್ನು ಕೇಳಿದ್ರಿ. ಮುಂದಿನ ಗೀತೆ ಇದೀಗ

ಅಪೂರ್ವ ಸಂಗಮ ಚಿತ್ರದ ಗೀತೆಯನ್ನ ಕೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿತ್ತು.

0: ಕಾಂತಾರ ಲೆಜೆಂಡ್ ಚಾಪ್ಟರ್ 1 ಚಿತ್ರದ ಗೀತೆಯನ್ನ ಕೇಳಿದ್ರಿ. ಅನನ್ಯ ಭಟ್ ವಿಜಯ್ ಪ್ರಕಾಶ್ ಮತ್ತು ಸಂಗಡಿಗರು ಹಾಡಿದ್ರು. ಪ್ರಮೋದ್ ಮರವಂತಿ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ನಿರ್ದೇಶನವಿತ್ತು.
1: ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕೆಲವರು ಕರೆ ಮಾಡಿದ್ರೆ ಕರೆಗಳು ಕಟ್ಟಾಯಿತು, ಕೆಲವರದ್ದು ಕೇಳಿಸ್ತು. ಹಾಗೆಯೇ ಕರೆ ಮಾಡಿ ಇವತ್ತು ಹಾಡುಗಳನ್ನು ಕೇಳಿದಂತಹ ಎಲ್ಲರಿಗೂ, ಸಂದೇಶ ಕಳಿಸಿದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಇದಾಗಿತ್ತು ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮ. ಕಾಂತಾರ ಎಲಿಜೆಂಟ್ ಚಾಪ್ಟರ್ 1 ಚಿತ್ರದ ಗೀತೆಯೊಂದಿಗೆ ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಸಮಯ ಆಗ್ತಾ ಇದೆ 1 ಗಂಟೆ. ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ನಾಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಧಿಕೃತವಾಗಿ ಘೋಷಿಸಲಿದ್ದಾರೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ವದಂತಿಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಎಲ್ಲ ವದಂತಿಗಳಿಗೆ ಸ್ಪಷ್ಟನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಮಾಜಿ ಪ್ರಧಾನಿ ದಿವಂಗತ ಪಂಡಿತ್ ಜವಾಹರಲಾಲ್ ನೆಹರು ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. ಇದೇ ವೇಳೆ ನೆಹರು ಅವರ ಅಭಿವೃದ್ಧಿ ಯೋಜನೆಗಳನ್ನು ಸ್ಮರಿಸಿದರು. ಇಂದು ದೇಶದ ಮೊದಲ ಪ್ರಧಾನಿ ದಿವಂಗತ ಪಂಡಿತ್ ಜವಾಹರಲಾಲ್ ನೆಹರು ಅವರ ಪುಣ್ಯಸ್ಮರಣೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಡಿತ್ ಜವಾಹರಲಾಲ್ ನೆಹರು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತಿತರರು ನೆಹರು ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೆನಡಾದ ತಮ್ಮ ಸಹವರ್ತಿ ಮಣೀಂದರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡು ಮೇಜರ ಸಭೆಯಲ್ಲಿ ಭಾಗವಹಿಸಿದ್ದರು. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಸಿಧುತ್ವವನ್ನು ಸುಪ್ರೀಂಕೋರ್ಟ್ ಎತ್ತಿ ಹಿಡಿದಿದೆ. ಎಸ್ಐಆರ್ ಪ್ರಶ್ನಿಸಿ ಸಲ್ಲಿಸಿದ್ದ ಹಲವು ಅರ್ಜಿಗಳ ಕುರಿತು ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಕಾಯ್ದಿರಿಸಿದ್ದ ತೀರ್ಪನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಕ್ಚಿ ಅವರಿದ್ದ ನ್ಯಾಯಪೀಠ ಪ್ರಕಟಿಸಿದೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು, ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
4: ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯ?
7: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
8: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
9: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ನಲ್ಲಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮಗಳನ್ನು. ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಕೇಳಿ ಅನೇಕರು ತಮ್ಮ ಸಂದೇಶಗಳನ್ನು ಕಳಿಸಿದ್ದೀರಿ. ಇವರ ನಂಬರ್ ಕೊನೆಗೊಳ್ತಾ ಇದೆ, 511-09. ಇವರು ಹೇಳ್ತಾಯಿದ್ರೆ ಬೆಳಗಿನ ಕಲಾಭಾರತಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಹಾಗೆ ಹಾಡುಗಳು ತುಂಬ ಚೆನ್ನಾಗಿದ್ವು ಅಂತ ಹೇಳ್ತಾ ಇದ್ದಾರೆ. ನಿರೂಪಕರಿಗೆ ಧನ್ಯವಾದಗಳು, ಮತ್ತು ಗೀತೆಗಳು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಇವರು ಯಾರು, 7 ಕೋಟಿ ಅನ್ನೋರು ಸಂದೇಶ ಕಳಿಸಿದ್ದಾರೆ. ಕಲಾಭಾರತಿ ಕರಿಗೊಂದು ಹಾಡು ತುಂಬ ಹಾಡುಗಳು ಇಷ್ಟ ಆಯಿತು. ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳು ಅದ್ಭುತ. ಮಯೂರ್ಕೋಟಿ ಚನ್ನಾಪುರ ಭದ್ರಾವತಿಯಿಂದ ಕಳಿಸಿದ್ದಾರೆ. ಸಂಧ್ಯಾ ಮೋಹನ್ ಅವರು ಕಳಿಸಿದ್ದಾರೆ RM ನಗರದಿಂದ. ಅವರು ಕೂಡ ಕಾರ್ಯಕ್ರಮಗಳನ್ನು ಮೆಚ್ಚಿದ್ದಾರೆ. ತುಂಬ ಚೆನ್ನಾಗಿ ಕಾರ್ಯಕ್ರಮಗಳು ಬರ್ತಾ ಇದೆ, ಕಲಾಭಾರತಿ ಕಾರ್ಯಕ್ರಮ ನಮ್ಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಗಣಗಳೂರು ರಾಮಕೃಷ್ಣ ರೆಡ್ಡಿಯವರು ಕೂಡ ಕಾರ್ಯಕ್ರಮ ಚೆನ್ನಾಗಿತ್ತು, ಹಾಗೆ ಸನಾದಿ ಅಪ್ಪಣ್ಣ ಚಿತ್ರದ ಗೀತೆ ಕೇಳಿ ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಾಣಿಶ್ರೀ ಧಾರವಾಡದಿಂದ ಹೇಳ್ತಾ ಇದ್ದಾರೆ, ಪಂಡಿತ್ ವೆಂಕಟೇಶ್ ಕುಮಾರ್ ಅವರ ಕಲಾಭಾರತಿ ಕಾರ್ಯಕ್ರಮ ಸೂಪರ್, ಅವರ ಹಾಡೆ ಅವರ ಕಾರ್ಯಕ್ರಮ ಮತ್ತು ಹಾಡುಗಳು ತುಂಬಾ ಇಷ್ಟ ಆಯಿತು. ತೊರೆದು ಜೀವಿಸಬಹುದೇ ಅವರ ಹಾಡು ತುಂಬಾ ಇಷ್ಟ ನನಗೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮಗೆ. ಗೀತಾ ಜೋಶಿ ಕಲಬುರಗಿಯಿಂದ ಹೇಳ್ತಾ ಇದ್ದಾರೆ, ಪಂಡಿತ್ ವೆಂಕಟೇಶ್ ಕುಮಾರ್ ಅವರ ಒಂದು ಕಾರ್ಯಕ್ರಮದಲ್ಲಿ ವಿಠಲನ ಹಾಡನ್ನು ಪ್ರಸಾರ ಮಾಡಿದ್ರಿ, ಏಕಾದಶಿ ಇದ್ದರಿಂದ ನಮಗೆ ಇನ್ನೂ ಖುಷಿಯಾಯಿತು, ತುಂಬಾ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ವೆಂಕಟೇಶ್ ಸೊರ್ಬ ಇವರು ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ವೆಂಕಟೇಶ್ ಕುಮಾರ್ ಅವರ ಬಗ್ಗೆ ಇದ್ದ ಕಲಾಭಾರತಿ ಕಾರ್ಯಕ್ರಮ ತುಂಬಾ ಇಷ್ಟ ಆಯಿತು ಅಂತ ತಿಳಿಸ್ತಾರೆ. ಹಾಗೆಯೇ ಇವರ ನಂಬರ್ ಕೊನೆಗೊಳ್ಳುತ್ತೆ 00958. ಇವರು ಹೇಳ್ತಿದ್ದಾರೆ, ಪಂಡಿತ್ ವೆಂಕಟೇಶ್ ಕುಮಾರ್ ಅವರಿಗೆ ನಮಸ್ಕಾರ, ಧನ್ಯವಾದಗಳು, ಅವರ ಹಾಡುಗಳನ್ನ ತುಂಬ ಇಷ್ಟಪಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರ ಇಂದ ಹೇಳ್ತಾ ಇದ್ದಾರೆ, ಕಲಾಭಾರತಿ ಚೆನ್ನಾಗಿ ನಡೆಸಿಕೊಟ್ರಿ, ಧನ್ಯವಾದಗಳು ಮೇಡಮ್, ಗೀತೆಗಳು ಚೆನ್ನಾಗಿತ್ತು, ಸೂಪರ್, ನಿಮಗೆ ಧನ್ಯವಾದಗಳು ಶಿಲ್ಪಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮಗೂ ಕೂಡ. ಹಾಗೆ ವಿರೂಪಾಕ್ಷ ಅವರು ಹೇಳ್ತಾ ಇದ್ದಾರೆ, ಗುಳೇದಗುಡ್ಡದಿಂದ ವಿರೂಪಾಕ್ಷ, ಕಲಾಭಾರತಿಯ ಎಲ್ಲ ಹಾಡುಗಳು ತುಂಬ ಸೊಗಸಾಗಿ ಬಂತು, ಬೇರೆ ಆ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇವರ ನಂಬರ್ ಕೊನೆಗೊಳ್ಳುತ್ತೆ 53860. ಇವರು ಹೇಳ್ತಾ ಇದ್ದಾರೆ ಕನ್ನಡದ ವಚನಗಳು, ಕೀರ್ತನೆಗಳು, ಭಕ್ತಿ ಭಕ್ತಿ ಗೀತೆಗಳು, ಈ ಎಲ್ಲ ಹಾಡುಗಳನ್ನ ವೆಂಕಟೇಶ್ ಕುಮಾರ್ ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ, ಅವರ ಹಾಡುಗಳನ್ನು ಕೇಳಿ ನಾವು ತುಂಬ ಖುಷಿ ಪಡ್ತೇವೆ ಅಂತ ಹೇಳ್ತಾರೆ. ಹಾಗೆ ಕೈವಲ್ಯ ಸಾಹಿತಿ ಬೋಪಾ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಅವರು ಕೂಡ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜನತೆಗೆ ಎಲ್ಲಾ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಕರೆ ನೀಡಿದ್ದಾರೆ. ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮನೆಯಿಂದ ಹೊರಗೆ ಹೋಗಬೇಕಾದರೆ ಸಾಧ್ಯವಾದಷ್ಟು ಕುಡಿಯುವ ನೀರು ಕೊಂಡೊಯ್ಯುವಂತೆ ಸಲಹೆ ನೀಡಿದ್ದಾರೆ. ಅಲ್ಲದೆ ಬಿಸಿಲಿನಿಂದ ದೈನಂದಿನ ಜೀವನದ ಮೇಲೆ ಉಂಟಾಗುವ ಪರಿಣಾಮಗಳನ್ನು ತಗ್ಗಿಸಲು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು. ಬಾಯಾರಿದವರಿಗೆ ಕುಡಿಯುವ ನೀರು ನೀಡಬೇಕು. ಸೂರ್ಯನ ಶಾಖಕ್ಕೆ ಮೈಯೊಡ್ಡುವಂತಹ ಕೆಲಸ ಮಾಡುವವರು ಸಾಕಷ್ಟು ನೀರು ಕುಡಿಯುವ ಮೂಲಕ ತಮ್ಮ ದೇಹ ಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಜನರು ಪ್ರಾಣಿ ಪಕ್ಷಿಗಳನ್ನು ಗಮನದಲ್ಲಿರಿಸಿಕೊಂಡು ತಮ್ಮ ಮನೆಯ ಹೊರಗೆ ಮೇಲ್ಛಾವಣಿಗಳಲ್ಲಿ ಸಣ್ಣ ಪಾತ್ರೆಗಳಲ್ಲಿ ನೀರನ್ನು ಇಡುವಂತೆ ಸೂಚಿಸಿದ್ದಾರೆ. ಬಿಸಿಲಿನ ತಾಪಮಾನ ಹೆಚ್ಚುತ್ತಿರುವುದರಿಂದ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಮನೆಯೊಳಗೆ ಇರಬೇಕು ಹಾಗೂ ಹೆಚ್ಚು ಹೆಚ್ಚು ನೀರು ಸೇವಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿ ಗರಿಷ್ಠ ಉಷ್ಣಾಂಶ 43ರಿಂದ 45 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿದ್ದು ಭಾರತೀಯ ಹವಾಮಾನ ಇಲಾಖೆ ಬಿಸಿಗಾಳಿಯ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಅಲ್ಲದೆ ಹರಿಯಾಣ, ಚಂಡೀಗಢ, ಮಧ್ಯಪ್ರದೇಶ, ಪಂಜಾಬ್, ರಾಜಸ್ಥಾನ, ಉತ್ತರ ಪ್ರದೇಶ, ವಿದರ್ಭಗಳಲ್ಲೂ ಬಿಸಿಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಐಎಂಡಿ ಮುನ್ಸೂಚನೆ ನೀಡಿದೆ. 2026ರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭವಾಗಿದ್ದು ಈ ವರ್ಷದ ಘೋಷವಾಕ್ಯ ವಯೋಸಹಜ ಆರೋಗ್ಯಕ್ಕಾಗಿ ಯೋಗ ಎಂಬುದಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಖಜುರಾಹೋದಲ್ಲಿಂದು ನಡೆದ ಪೂರ್ವಭಾವಿ ಯೋಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಭಾಗವಹಿಸಿದ್ದರು. ಈ ವೇಳೆ ಅವರು ವಯೋಸಹಜ ಸಮಯದಲ್ಲಿ ದೈಹಿಕ ಸದೃಢತೆ ಕಾಯ್ದುಕೊಳ್ಳಲು ನಿಯಮಿತವಾಗಿ ಯೋಗಾಭ್ಯಾಸವನ್ನು ರೂಢಿಸಿಕೊಳ್ಳುವ ಅಗತ್ಯವಿದೆ. ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಅವಿಭಾಜ್ಯ ಅಂಗವಾಗಿರುವ ಯೋಗ ಜಾಗತಿಕ ಚಳುವಳಿಯಾಗಿ ರೂಪುಗೊಂಡಿದೆ. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮನವಿಯಂತೆ ವಿಶ್ವಸಂಸ್ಥೆ ಜೂನ್ 21ನ್ನು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿತು. ಈ ವರ್ಷದ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದಲ್ಲಿ ನಡೆಯಲಿದೆ ಎಂದು ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಸಿಂಧುತ್ವವನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಎಸ್ಐಆರ್ ಪ್ರಶ್ನಿಸಿ ಸಲ್ಲಿಸಿದ್ದ ಹಲವು ಅರ್ಜಿಗಳ ಕುರಿತು ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಕಾಯ್ದಿರಿಸಿದ್ದ ತೀರ್ಪನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಜಿ ಅವರಿದ್ದ ನ್ಯಾಯಪೀಠ ಪ್ರಕಟಿಸಿದೆ. ನ್ಯಾಯ ಹಾಗೂ ಮುಕ್ತ ಚುನಾವಣೆಗಳನ್ನು ನಡೆಸಲು ಆಯೋಗ ತನಗೆ ಸಾಂವಿಧಾನಿಕವಾಗಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಕೈಗೊಂಡಿರುವುದು ಸರಿಯಿದೆ. ಪರಿಷ್ಕರಣೆ ಕಾರ್ಯ ಕೈಗೊಳ್ಳಲು ಆಯೋಗಕ್ಕೆ ಎಲ್ಲಾ ರೀತಿಯ ಅಧಿಕಾರವಿದ್ದು ಎಸ್ಐಆರ್ನಿಂದ ಯಾವುದೇ ಕಾನೂನು ಉಲ್ಲಂಘನೆಯಾಗಿಲ್ಲ ಎಂದು ನ್ಯಾಯಾಲಯ ಆದೇಶಿಸಿದೆ. ಚುನಾವಣಾ ಆಯೋಗ ಸಂವಿಧಾನದ 326ನೇ ಕಲಂ ಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ

0: ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಎಸ್ಐಆರ್ ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. ದೇಶದಲ್ಲಿ ಈವರೆಗೆ ಯಾವುದೇ ಎಬೋಲಾ ವೈರಾಣು ಸೋಂಕು ಪ್ರಕರಣ ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಇತ್ತೀಚೆಗೆ ಆಫ್ರಿಕಾದ ಕೆಲವು ರಾಷ್ಟಗಳಲ್ಲಿ ಎಬೋಲಾ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಆ ಕುರಿತು ನಿಕಟ ನಿಗಾ ಇಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚೆಗೆ ಉಗಾಂಡ, ಆಫ್ರಿಕಾ ರಾಷ್ಟಗಳ ಪ್ರವಾಸ ಕೈಗೊಂಡವರಲ್ಲಿ ಮೈಕೈ ನೋವು ಮತ್ತಿತರ ಲಕ್ಷಣಗಳು ಕಂಡುಬಂದಿದ್ದವು. ಅವರನ್ನು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ತೀವ್ರ ನಿಗಾದಲ್ಲಿ ಇಟ್ಟು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಅವರ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ರಾಷ್ಟೀಯ ವೈರಾಣು ಸಂಸ್ಥೆಯ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಆ ವರದಿಯಲ್ಲಿ ಎಬೋಲಾ ಸೋಂಕು ಪತ್ತೆಯಾಗಿಲ್ಲ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಆದರೂ ಸಹ ಎಲ್ಲಾ ರಾಜ್ಯಗಳಿಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗಸೂಚಿಯಂತೆ ಎಲ್ಲಾ ಅಗತ್ಯ ಸಾರ್ವಜನಿಕ ಆರೋಗ್ಯ ಶಿಷ್ಟಾಚಾರ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಳನುಸುಳುವಿಕೆ ಮತ್ತು ಇನ್ನಿತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ಆಗುತ್ತಿರುವ ಪರಿಣಾಮಗಳ ಬಗ್ಗೆ ಅಧ್ಯಯನ ನಡೆಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಕುರಿತು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿವರ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪಿಪಿ ನಾಲೇಕರ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದ್ದು ಅದರಲ್ಲಿ ಗಣತಿ ಆಯುಕ್ತರು ಹಾಗೂ ಮಾಜಿ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ಐಪಿಎಸ್ ಅಧಿಕಾರಿ ಬಾಲಾ ಶ್ರೀವಾತ್ಸವ, ಆರ್ಥಿಕ ತಜ್ಞರಾದ ಡಾ ಶಮಿಕಾ ರವಿ ಅವರನ್ನು ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಒಳನುಸುಳುವಿಕೆ ಮತ್ತು ಇತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ವ್ಯಾಪಕ ಪರಿಣಾಮಗಳಾಗುತ್ತಿದ್ದು ಇದು ದೇಶಕ್ಕೆ ಪ್ರಸ್ತುತ ಮತ್ತು ಭವಿಷ್ಯದ ಅತಿದೊಡ್ಡ ಸವಾಲಾಗಿದೆ. ಜನಸಂಖ್ಯೆಯ ಬದಲಾವಣೆ ವಿಚಾರ ಕೇವಲ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ್ದು ಮಾತ್ರವಲ್ಲ, ರಾಷ್ಟೀಯ ಭದ್ರತೆ, ಕಾನೂನು ಸುವ್ಯವಸ್ಥೆ ಹಾಗೂ ಸಾಮಾಜಿಕ ವ್ಯವಸ್ಥೆಯ ಬದಲಾವಣೆ ಮತ್ತು ಬುಡಕಟ್ಟು ಸಮಾಜಗಳ ಸಂರಕ್ಷಣೆಯೂ ಒಳಗೊಂಡಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಇಂದು ದೇಶದ ಮೊದಲ ಪ್ರಧಾನಿ ದಿವಂಗತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ. ಅದರ ಅಂಗವಾಗಿ ದೇಶಾದ್ಯಂತ ಅವರನ್ನು ಸ್ಮರಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ದೆಹಲಿಯ ಶಾಂತಿವನದಲ್ಲಿ ನಡೆದ 62ನೇ ಪುಣ್ಯಸ್ಮರಣೆಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ನಾಯಕ ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತಿತರರು ನೆಹರು ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದಲ್ಲಿ ಬಳಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ಪದ್ಧತಿಯಲ್ಲಿ ಯಾವುದೇ ಭದ್ರತಾ ಲೋಪವಾಗಿಲ್ಲ ಎಂದು ಕೇಂದ್ರ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದ ಬಗ್ಗೆ ಹಲವು ಅಂಶಗಳು ಪ್ರಸ್ತಾಪವಾದ ಹಿನ್ನೆಲೆಯಲ್ಲಿ ಸಿಬಿಎಸ್ಇ ಈ ಸ್ಪಷ್ಟನೆ ನೀಡಿದ್ದು, ಸದೃಢ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯೊಂದಿಗೆ ಮೌಲ್ಯಮಾಪನದಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಹೊಸ ಪದ್ಧತಿಯನ್ನು ಅನುಸರಿಸಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ದಕ್ಷತೆ ಹಾಗೂ ಎಲ್ಲ ಭದ್ರತಾ ಕ್ರಮಗಳನ್ನು ಖಾತರಿಪಡಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೆನಡಾದ ತಮ್ಮ ಸಹವರ್ತಿ ಮಣಿಂದರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡುಮೇಜಿನ ಸಭೆಯ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಪಿಯೂಷ್ ಗೋಯಲ್, ಕೆನಡಾದ ಮುಂಚೂಣಿ ಪಿಂಚಣಿ ನಿಧಿ ಹಾಗೂ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಕೆನಡಾ ಭಾರತ ವಾಣಿಜ್ಯ ಮಂಡಳಿಯ ಸದಸ್ಯರು ಪಾಲುದಾರರೊಂದಿಗೆ ವಿಸ್ತೃತ ಮಾತುಕತೆ ನಡೆಸಲಾಯಿತು ಎಂದು ಹೇಳಿದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ದ

ಗೆಲುವು ಸಾಧಿಸಿ ಸತತ ಎರಡನೇ ಬಾರಿಗೆ ಫೈನಲ್ ತಲುಪಿದೆ. ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು, ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯವಾಗಿದೆ 1:22:40. ಬುಧವಾರದ ವಿಶೇಷ ಗೇಮ್ ಶೋ ನಿಮಗೆಲ್ಲ ಗೊತ್ತೇ ಇದೆ, ಪದಬಂಧ. ಪದಬಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಎಲ್ಲ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಕೇಳುಗರೇ, ಪದಬಂಧದಲ್ಲಿ ಮೊದಲಿಗೆ 2 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. 2 ಹಾಡುಗಳ ಕಾಲಾವಕಾಶ ನಿಮಗಿರುತ್ತೆ ಉತ್ತರ ಕೊಡಲಿಕ್ಕೆ. ಕೇಳುವಂತಹ ಸರಳವಾದ ಪ್ರಶ್ನೆಗಳಿಗೆ ತಮ್ಮ ಸಂದೇಶಗಳ ಮೂಲಕ ನಿಮ್ಮ ಉತ್ತರಗಳನ್ನು ನಿಮ್ಮ ಹೆಸರು ಊರಿನೊಂದಿಗೆ ಕಳಿಸಿ. ರೆಡಿ ಇದ್ದೀರಾ ಕೇಳುಗರೆ? ಪೆನ್ನು ಪೇಪರ್ ಹಿಡ್ಕೊಂಡು ಪ್ರಶ್ನೆ. ಹಿಂದೆ ಧಾನ್ಯಗಳನ್ನು ಸಂಗ್ರಹಿಸಲು ನೆಲದಡಿಯಲ್ಲಿ ನಿರ್ಮಿಸುತ್ತಿದ್ದ ಜಾಗಕ್ಕೆ ಏನೆಂದು ಕರೆಯಲಾಗುತ್ತೆ? 3 ಅಕ್ಷರದ ಪದ. ಇನ್ನೊಮ್ಮೆ ಹೇಳ್ತೇನೆ, ಹಿಂದೆ ಧಾನ್ಯಗಳನ್ನು ಸಂಗ್ರಹ ಮಾಡಿ ಇಡೋದಕ್ಕೆ ನೆಲದಡಿಯಲ್ಲಿ ನಿರ್ಮಿಸುತ್ತಿದ್ದ ಜಾಗಕ್ಕೆ ಏನೆಂದು ಕರೆಯಲಾಗುತ್ತೆ? 3 ಅಕ್ಷರದ ಪದ. ಹಾಗೆ ಇನ್ನೊಂದು ಪ್ರಶ್ನೆ, ದೇಶದಲ್ಲಿ ಆಗ್ನಿ, ಇದಕ್ಕೆ 3 ಅಕ್ಷರದ ಒಂದು ಪದವನ್ನು ನೀವು ನೀಡಬೇಕಾಗುತ್ತೆ. 2 ಪ್ರಶ್ನೆಗಳಿಗೆ ಒಟ್ಟಿಗೆ ಉತ್ತರಗಳನ್ನು ಕಳಿಸಿ. ಇನ್ನೊಮ್ಮೆ ನಾನು ಪ್ರಶ್ನೆಗಳನ್ನು ಹೇಳ್ತೇನೆ. ಹಿಂದೆ ಧಾನ್ಯಗಳನ್ನು ಸಂಗ್ರಹ ಮಾಡಿ ಇಡೋದಕ್ಕೆ ನೆಲದಡಿಯಲ್ಲಿ ನಿರ್ಮಿಸುತ್ತಿದ್ದಂತಹ ಜಾಗಕ್ಕೆ ಏನಂತ ಕರೆಯಲಾಗುತ್ತೆ? ಏನಂತ ಹೆಸರು ಅದಕ್ಕೆ? 3 ಅಕ್ಷರದ ಪದ. ದೇಶದಲ್ಲಿ ಆಗ್ನಿ, 2ನೇ ಪ್ರಶ್ನೆ ಇದು. ಇದು ಕೂಡ 3 ಅಕ್ಷರದ ಪದ. 2 ಕೂಡ 3 ಅಕ್ಷರದ ಪದ. ಗಡಿಬಿಡಿ ಮಾಡ್ಕೋಬೇಡಿ, ನಿಧಾನವಾಗಿ ಯೋಚನೆ ಮಾಡಿ ಉತ್ತರ ಕೊಡಿ.

0: 2666.
1: Yes.
2: Hi, Sanju.
3: Hi, Geeta.
2: ಸಂಜು ನಾವು ಓಟಿಗೆ ಹೋಗ್ತಿದ್ದೀನಿ.
3: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
2: ನಾಳೆ ಬರ್ತಿದ್ದಾನೆ.

0: ಇಳೆಯರಾಜ ಅವರ ಸಂಗೀತ ನಿರ್ದೇಶನವಿದ್ದಂತಹ ಗೀತಾ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯವಿದ್ದಂತಹ ಗೀತೆ. ಕೇಳಿದರೆ ನಾನು ಪ್ರಶ್ನೆ ಕೇಳಿದ್ದೆ, ಹಲವರು ನೀವು ಉತ್ತರಗಳನ್ನು ಕಳಿಸ್ತಾ ಇದ್ದೀರಿ. ಇನ್ನೂ ಒಂದು ಗೀತೆಯ ಸಮಯಾವಕಾಶ ಇದೆ, ಹಾಗಾಗಿ ಕಳಿಸಿ ಯೋಚನೆ ಮಾಡಿ.
1: ಹಬ್ಬಕ್ಕೆ ಹೊಸ ಸೀರೆ.
2: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಸಮಯ ಪದಬಂಧದ ಸಮಯ. ಪದಬಂಧದಲ್ಲಿ ನಾನು ಪ್ರಶ್ನೆ ಕೇಳಿದ್ದೆ, ಹಿಂದೆ ಧಾನ್ಯಗಳನ್ನು ಸಂಗ್ರಹಿಸಲು ನೆಲದಡಿಯಲ್ಲಿ ನಿರ್ಮಿಸುತ್ತಿದ್ದಂತಹ ಜಾಗಕ್ಕೆ ಏನಂತ ಕರೆಯಲಾಗುತ್ತೆ ಅಂತ. ಮೂರು ಅಕ್ಷರದ ಪದ ಆಗಿರುತ್ತೆ ಅಂತ ಹೇಳಿದ್ದೆ. ಹಾಗೆಯೇ ಎರಡನೇ ಪ್ರಶ್ನೆ ಆಗಿತ್ತು, ದೇಶದಲ್ಲಿ ಆಗ್ನೇಯ, ಇದು ಕೂಡ ಮೂರು ಅಕ್ಷರದ ಪದ. ಯಾರ್ಯಾರು ಸರಿ ಉತ್ತರಗಳನ್ನು ಕೊಟ್ಟಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ ನೋಡೋಣ. ಜಗದಾಂಬಿಕಾ ಹಂಸವೇಣಿ ಇವರು ಹೇಳ್ತಾ ಇದ್ದಾರೆ, ಒಂದು ಉತ್ತರ ಇವ್ರದ್ದು ಸರಿಯಾಗಿದೆ, ಇನ್ನೊಂದು ಕೊಟ್ಟಿದ್ದಾರೆ, ಆದರೆ ಅಕ್ಷರ ಒಂದು ತಪ್ಪಾಗಿದೆ. ಹಾಗೆಯೇ ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ ಇವರು ಒಂದು ಉತ್ತರ ಸರಿಯಾಗಿದೆ ಇವ್ರದ್ದು. ಹರೀಶ್ ಮಲ್ಲೇಶ್ವರಯಿಂದ ಪ್ರಯತ್ನ ಮಾಡಿದ್ದಾರೆ, ಉತ್ತರ ಸರಿಯಿಲ್ಲ. ಗಂಗಮ್ಮ ಕೇಶವಮೂರ್ತಿ ಇವರ ಉತ್ತರ ಕೂಡ ಸರಿ ಇಲ್ಲ.

ಕಲ್ಲೇಶ್ವರ ಕುಮಾರ, ಶ್ರೀನಗರ, ತುಮಕೂರು, ಇವರು ಸರಿ ಉತ್ತರ ಒಂದಕ್ಕೆ ಸರಿ ಉತ್ತರ ಕಳಿಸಿದ್ದಾರೆ ಮೊದಲನೇ ಪ್ರಶ್ನೆ, ಹಾಗೆ ಎರಡಕ್ಕೂ ಕೂಡ ಕಳಿಸಿದ್ದಾರೆ. ಎರಡೂ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಕಲ್ಲೇಶ್ವರ ಕುಮಾರ್ ಅವರು. ಪ್ರವೀಣ್ ಅವರು ಉತ್ತರ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅವರು ಮೊದಲನೇ ಪ್ರಶ್ನೆಗೆ ಸರಿಯಾಗಿಲ್ಲ ಉತ್ತರ, ಎರಡನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದಾರೆ. ಹಾಗೆ ಎಂ ಎಚ್ ರವಿಕುಮಾರ್ ಅವರು, ಇವರು ಕೂಡ ಸರಿ ಉತ್ತರ ಕೊಟ್ಟಿದ್ದಾರೆ, ಎರಡಕ್ಕೂ ಕೂಡ ಸರಿ ಉತ್ತರ ಕಳಿಸಿದ್ದಾರೆ. ಈರಣ್ಣ ಮುತ್ತಿಗಾರಹಳ್ಳಿ, ಇವರು ಕೂಡ ಸರಿ ಉತ್ತರವನ್ನು ಕಳಿಸಿದ್ದಾರೆ, ಎರಡೂ ಪ್ರಶ್ನೆಗೆ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಸಂಧ್ಯಾ ಮೋಹನ್ ಅವರು ಒಂದು ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿದೆ, ಹಾಗೆ ಮಹೇಶ್ ಮಂಡ್ಯದಿಂದ ಅವರು ಕೂಡ ಪ್ರಯತ್ನ ಪಟ್ಟಿದ್ದಾರೆ, ಉತ್ತರ ಸರಿಯಿಲ್ಲ. ವೇದಾ ಶೆಟ್ಟಿಯವರು, ಅವರು ಕೂಡ ಪ್ರಯತ್ನ ಪಟ್ಟಿದ್ದಾರೆ, ಒಂದು ಉತ್ತರ ಸರಿಯಾಗಿದೆ, ಇನ್ನೊಂದು ಉತ್ತರ ಸರಿ ಇಲ್ಲ ಅಂತ ಹೇಳ್ತೇನೆ. ವಿರೂಪಾಕ್ಷಪ್ಪ ಮಡಿವಾಳ, ಇವರು ಒಂದು ಉತ್ತರನ ಸರಿಯಾಗಿ ಕೊಟ್ಟಿದ್ದಾರೆ, ಇನ್ನೊಂದಕ್ಕೆ ಅವರು ಪ್ರಯತ್ನ ಪಟ್ಟಿಲ್ಲ. ಪೂರ್ಣಿಮಾ ಮೇಸ್ತಿ, ಇವರು ಜಯನಗರ ಧಾರವಾಡ, ಇವರು ಎರಡಕ್ಕೂ ಕೂಡ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಅನುಪಮಾ ಕುಮಾರ ಪಾರ್ಕ್, ಇವರು ಕೂಡ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ಸರಿ ಉತ್ತರವನ್ನು ಕೊಟ್ಟಿದ್ದಾರೆ. ಮಂಜುನಾಥ ಸ್ವಾಮಿ ಚಿಕ್ಕನಾಯಕನಹಳ್ಳಿ, ಇವರು ಒಂದಕ್ಕೆ ಉತ್ತರವನ್ನು ಸರಿಯಾಗಿ ಕೊಟ್ಟಿದ್ದಾರೆ,

ಹೇಳ್ತೀನಿ. ಇನ್ನೂ ಕೂಡ ಸಂದೇಶಗಳು ಬರ್ತಾನೆ ಇದೆ. ಎರಡು ಗೀತೆಗಳ ಕಾಲಾವಕಾಶ ಕೊಟ್ಟರು ಕೂಡ ಸಂದೇಶಗಳು ಕಳಿಸ್ತಾನೆ ಇದ್ದೀರಿ, ಸರಿ ಉತ್ತರಗಳು ಕೂಡ ಬರ್ತಾ ಇದೆ. ನಾನು ಖಂಡಿತ ನಿಮ್ಮ ಹೆಸರುಗಳನ್ನೆಲ್ಲ ಹೇಳ್ತೇನೆ ಅಂತ ಹೇಳ್ತಾ ಸರಿ ಉತ್ತರ ಏನಾಗಿತ್ತು ಅಂತ ಈಗ ನೋಡೋಣ. ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಹಗೆವು. ಅದು ಕೆಲವರು ಅಕ್ಷರಗಳನ್ನು ಅದಲು ಬದಲು ಮಾಡಿದಿರಿ, ಹಾಗಾಗಿ ಹಗೆವು ಅನ್ನೋದಾಗಿತ್ತು. ಎರಡನೇ ಪ್ರಶ್ನೆಗೆ ಉತ್ತರ ಆದೇಶ. ಎರಡು ಉತ್ತರಗಳು, ಮೊದಲನೇ ಪ್ರಶ್ನೆಗೆ ಉತ್ತರ ಹಗೆವು, ಎರಡನೇ ಪ್ರಶ್ನೆಗೆ ಉತ್ತರ ಆಗಿತ್ತು ಆದೇಶ. ಮುಂದಿನ ಪ್ರಶ್ನೆಗೆ ಹೋಗೋಣ. ತಿರುಗು ಮುರುಗು ವ್ಯತ್ಯಾಸ ಅನ್ನುವಂತಹ ಅರ್ಥ ನೀಡುವಂತಹ ಪದ, ಮೂರು ಅಕ್ಷರದ ಪದ. ತಿರುಗು ಮುರುಗು ವ್ಯತ್ಯಾಸ ಅನ್ನುವಂತ ಅರ್ಥ ನೀಡುವಂತಹ ಮೂರು ಅಕ್ಷರದ ಪದ. ಸ್ವೀಕರಿಸುವುದು ಎನ್ನುವಂತಹ ಅರ್ಥ ನೀಡುವಂತಹ ಪದ ಇದು. ನಾಲ್ಕನೇ ಪ್ರಶ್ನೆ, ಸ್ವೀಕರಿಸುವುದು ಎನ್ನುವಂತಹ ಅರ್ಥ ನೀಡುವ ಪದ ಇದು. ಇದು ಕೂಡ ಮೂರು ಅಕ್ಷರದ ಪದ. ಮೊದಲನೇದು ತಿರುಗು ಮುರುಗು ಅಥವಾ ವ್ಯತ್ಯಾಸ ಅಂತ ಅರ್ಥ ನೀಡುವಂತಹ ಮೂರು ಅಕ್ಷರದ ಪದ. ಹಾಗೆ ಇನ್ನೊಂದು ಪ್ರಶ್ನೆ, ಸ್ವೀಕರಿಸೋದು ಎನ್ನುವಂತಹ ಅರ್ಥ ನೀಡುವಂತಹ ಮೂರು ಅಕ್ಷರದ ಪದ. ಎರಡಕ್ಕೂ ಕೂಡ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡಿ. ಯಾರ್ಯಾರು ಈಗ ಸರಿ ಉತ್ತರ ಇನ್ನೂ ಕಳಿಸ್ತಾ ಇದ್ದೀರಾ, ಇಲ್ಲಿಗೆ ನಿಲ್ಲಿಸ್ತೀನಿ. ನಾನು ಯಾವಾಗ ಉತ್ತರ ಹೇಳಿದ್ನೋ ಅದರಿಂದ ಹಿಂದಿನ ಸಮಯ ತಗೊಂಡು ನಾನು ಯಾರ್ಯಾರು ಸರಿ ಉತ್ತರ ಕಳಿಸಿದ್ರೋ ಅದನ್ನು ಕೂಡ ಹಿಂದಿನ ಪ್ರಶ್ನೆಗೆ ಕಳಿಸಿದ ಉತ್ತರಗಳ ಅದನ್ನು ಹೇಳ್ತೀನಿ. ನಿಮ್ಮ ಹೆಸರುಗಳನ್ನು ಈಗಿಂದು ಕೂಡ ನಾನು ಖಂಡಿತ ನಿಮ್ಮ ಹೆಸರುಗಳನ್ನ ಹೇಳ್ತೇನೆ.

ಪದಬಂಧ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ, ಅನೇಕರು ಸಂದೇಶಗಳನ್ನ ಕಳಿಸಿದಿರಿ. ಸ್ವಲ್ಪ ಅಂದ್ರೆ ವಿಶೇಷವಾದ ಪದ ಕೊಡ್ಬೇಕಲ್ವಾ, ನೀವು ಅರ್ಥ ಸರಿ ಇದೆ. ಒಂದಕ್ಕಂತೂ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಹೆಚ್ಚಿನವರು ಉತ್ತರ ಸರಿಯಾಗಿ ಕೊಟ್ಟಿದ್ದೀರಿ. ಎರಡನೇ ಒಂದು ಪ್ರಶ್ನೆಗೆ ಅರ್ಥ ಸರಿ ಇದೆ, ಆದರೆ ಪದ ವಿಶೇಷವಾದ ಪದ ಆಗಿರಲ್ಲ, ಬೇರೆ ಪದವನ್ನು ಕೊಟ್ಟಿದ್ದೀರಿ. ಹೆಸರು ಹೇಳ್ತಾ ಹೋಗ್ತೀನಿ: ಶೋಭಾ ಲೋಕೇಶ್, ಉಮೇಶ್ ಸಂಕೇಶ್ವರ, ವರಲಕ್ಷ್ಮಿ ಪೀಣ್ಯಯಿಂದ, ಶಶಿಕಲಾ ರಾವ್, ವೇದಾ ಶೆಟ್ಟಿ, ಶೋಭಾ ದೇವರಾಜ್, ಶಿವಲಿಂಗಯ್ಯ, ಉಮೇಶ್ ಸಂಕೇಶ್ವರ, ಸುಭಾನ್ ಕೋರಿ, ಗಾಯತ್ರಿ ಧಾರವಾಡ, ದೇವಿ ಸಿಂಗ್, ಪ್ರವೀಣ್, ಶಾಂತಿನಿ ಹಾಸನದಿಂದ, ಹಾಗೆ ಪದ್ಮಶ್ರೀ. ಇವರಿಷ್ಟರು ಕೂಡ ಉತ್ತರವನ್ನು ಕೊಟ್ಟಿದ್ದೀರಿ, ಉತ್ತಮ ಪ್ರಯತ್ನ ಮಾಡಿದ್ದೀರಿ, ನಮಗೆ ಅಭಿನಂದನೆಗಳು. ಉತ್ತರ ಈಗ ಕೇಳಿಸ್ಕೊಳ್ಳಿ. ತಿರುಗು ಮುರುಗು ಅಥವಾ ವ್ಯತ್ಯಾಸ ಅಂತ ಅರ್ಥ ನೀಡುವಂತಹ ಮೂರು ಅಕ್ಷರದ ಪದ ಆಗಿತ್ತು ವಿಲೋಮ. ಉತ್ತರ ಆಗಿತ್ತು ವಿಲೋಮ. ಹಾಗೆ ಇನ್ನೊಂದು ಪ್ರಶ್ನೆ: ಸ್ವೀಕರಿಸುವುದು ಎನ್ನುವಂತಹ ಅರ್ಥ ನೀಡುವಂತಹ ಮೂರು ಅಕ್ಷರದ ಪದ ಆಗಿತ್ತು ಆದಾನ. ಎರಡನೇದಕ್ಕೆ ಉತ್ತರ ಆಗಿತ್ತು ಆದಾನ. ಯಾರ್ಯಾರು ಸರಿ ಉತ್ತರ ಕಳಿಸಿದಿರಿ ಎಲ್ಲರೂ ಕೂಡ ಅಭಿನಂದನೆಗಳು. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಗವಾಗಿ ಕಾವ್ಯವನ್ನು ಹಾಡೋದು, ಇದು ಕೂಡ ಮೂರು ಅಕ್ಷರದ ಪದ. ರಾಗವಾಗಿ ಕಾವ್ಯವನ್ನು ಹಾಡೋದು. ಇನ್ನೊಂದು ಪ್ರಶ್ನೆ: ಬೇಯಿಸಿದ ಕಾಳು, ಇದರಿಂದ ಒಂದು ಖಾದ್ಯ ಕೂಡ ತಯಾರಿಸ್ತಾರೆ, ಇದಕ್ಕೆ ಏನು ಹೇಳ್ತಾರೆ? ಮೂರು ಅಕ್ಷರದ ಪದ, ರಾಗವನ್ನು ಕಾವ್ಯವಾಗಿ ರಾಗವಾಗಿ ಕಾವ್ಯವನ್ನು ಹಾಡೋವಂಥದ್ದು, ಇದು ಮೂರು ಅಕ್ಷರದ ಪದ. ಹಾಗೆ ಬೇಯಿಸಿದ ಕಾಳು, ಇದು ಕೂಡ ಮೂರು ಅಕ್ಷರದ ಪದ. ಕೇಳಿಸ್ಕೊಂಡ್ರಲ್ಲ, ಪ್ರಯತ್ನ ಪಡಿ. ರಾಗವಾಗಿ ಕಾವ್ಯವನ್ನು ಹಾಡೋದು, ಇದಕ್ಕೇನಂತಾರೆ? ಮೂರು ಅಕ್ಷರದ ಪದ. ಬೇಯಿಸಿದ ಕಾಳು, ಇದು ಕೂಡ ಮೂರು ಅಕ್ಷರದ ಪದ.

ಸರಿ ಉತ್ತರಗಳು ಇನ್ನೂ ಬರ್ತಾನೆ ಇದೆ, ಆದರೆ ಸಮಯ ಓಡ್ತಾ ಇದೆ. ಇನ್ನು 2 ಗಂಟೆಗೆ ಇಂಗ್ಲೀಷ್ನಲ್ಲಿ ವಾರ್ತೆಗಳಿದೆ. ಹಾಗಾಗಿ ಇಷ್ಟೊತ್ತಲ್ಲಿ ಯಾರ್ಯಾರು ಇಷ್ಟು ಟೈಮಲ್ಲಿ ಕಳಿಸಿದ್ರೆ ಅವ್ರ ಹೆಸರು ಹೇಳ್ತೀನಿ. ಗೀತಾ ಜೋಶಿ, ರಮ್ಯಾ, ಉಮೇಶ್, ಶ್ವೇತಾರಾವ್, ಲಲಿತಾ ವಾಣಿ, ವಸಂತರಾವ್, ಶುಭಾನ್ ಕೋರಿ, ಶಿವಕುಮಾರ್, ಚಂದ್ರಕಾಂತ್ ಅಥಣಿಯಿಂದ ಇವರೆಲ್ಲರೂ ಕೂಡ ಸರಿ ಉತ್ತರ ಕಳಿಸಿದ್ರಿ. ಇಂದು ಅನೇಕರ ಸಂದೇಶಗಳು ಬರ್ತಾನೆ ಇದೆ. ಎಲ್ಲ ಯಾರ್ಯಾರು ಸರಿ ಉತ್ತರಗಳನ್ನು ಕಳಿಸಿದ್ರು ಎಲ್ರಿಗೂ ಕೂಡ ಅಭಿನಂದನೆಗಳು. ಎಲ್ಲ ಕೇಳುಗರಿಗೆಲ್ಲ ಧನ್ಯವಾದಗಳು. ಸಂದೇಶ ಕಳಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ಹಾಗೆ ಸರಿ ಉತ್ತರ ಕೊಟ್ಟು ಹಾಗೇನೆ ಪ್ರಯತ್ನ ಪಟ್ಟಿದ್ದೀರಿ ಕೆಲವರು ಅಲ್ವಾ, ಅದಕ್ಕೂ ಕೂಡ ಅಭಿನಂದನೆಗಳು. ಇದಾಗಿತ್ತು ಬುಧವಾರದ ವಿಶೇಷ ಗೇಮ್ ಶೋ ಪದಬಂಧ ಕಾರ್ಯಕ್ರಮ. ಇನ್ನು ಕೆಲವೇ ಕ್ಷಣಗಳಲ್ಲಿ 2 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: Pakistan's credibility of Pakistan's role as possible mediator in US-Iran talks, cites Islamabad's long-standing opposition to Israel. And in IPL cricket, Sunrisers Hyderabad to face Rajasthan Royals in eliminator match in Chandigarh this evening. And with that, we end the midday news.
1: ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 2:15:20. ಈಗ ಕೇಳಿ ಸ್ಪಂದನ. ಇಮೇಲ್ ಹಾಗೂ ಪತ್ರಗಳನ್ನು ಆಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ಕೃಷ್ಣಪ್ಪ ಚಂದು.

0: ಆತ್ಮೀಯ ಪ್ರೀತಿಯ ಕೇಳುಗರೆ, ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾನು ಕೋಲಾರ್ ಕೃಷ್ಣಪ್ಪ, ನನ್ನ ಜೊತೆಗಿದ್ದಾರೆ
1: ನಾನು ಚಂದು ಬಾನುಲಿ ಬಂಧು. ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು.
0: ಚಂದು ಅವರೇ,
1: ಕಾರ್ಯಕ್ರಮದಲ್ಲಿದ್ದೇವೆ ನಾವು.
0: ಚಂದು ಅವರೇ, ಇನ್ನೇನು ಸ್ಕೂಲ್ ಆರಂಭ ಆಯಿತು, ಎಲ್ಲ ಮಕ್ಕಳು ಸ್ಕೂಲ್ ಕಡೆ ಹೆಜ್ಜೆ ಇಡಬೇಕು. ಈ ಒಂದು ಸಮಯದಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ಅವ್ರು ತಗೋಬೇಕಾಗತ್ತೆ. ಇಷ್ಟು ದಿನ ತವ್ರ ಮನೆಗೆ ಹೋಗ್ತಾ ಇದ್ರು, ಪ್ರವಾಸಕ್ಕೆ ಹೋಗ್ತಾ ಇದ್ರು, ಸ್ನೇಹಿತರ ಮನೆಗೆ ಹೋಗ್ತಾ ಇದ್ರು, ತುಂಬಾ ಆಟ ಆಡಿದ್ರು. ಬಿಂದಾಸ್, ಬೇಸಿಗೆಯಲ್ಲಿ ಬಿಂದಾಸ್ ಇತ್ತು. ಆದ್ರೆ ಈಗ ಸ್ಕೂಲ್ ಆರಂಭ ಆಗ್ತಾ ಇದೆ,
1: ಮಳೆಗಾಲ ಬಂತು,
0: ಹೊಸ ತರಗತಿ, ಹೊಸ ಟೀಚರು ಬರಬಹುದು, ಹೊಸ ಶಾಲೆಗೆ ಹೋಗುವ ಮಕ್ಕಳು ಇರಬಹುದು. ಮೊದಲನೇ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ಗೆ, ಒಂದನೇ ತರಗತಿಗೆ ದಾಖಲಾತಿ ಇರಬಹುದು.
1: ಫಸ್ಟ್ ಡೇ ಫಸ್ಟ್ ಸ್ಕೂಲ್ ಅಂತ ಇರಬಹುದು.
0: ಹೌದು,
1: ಮನೇಲಿ ಇದ್ದಂತ ಮಗು ಮೊದಲನೇ ಸಲ ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇದೆ.
0: ಈ ಮೊದಲನೇ ದಿನ, ಮೊದಲನೇ ಸ್ಕೂಲು, ಮೊದಲನೇ ಶಾಲೆ, ಮೊದಲನೇ ಪೀರಿಯಡ್, ಇವೆಲ್ಲ ಒಂಥರ ನೆನಪಿರುವಂತಹದ್ದು.
1: ಅಲ್ಲ, ಏನ್ ಗೊತ್ತಾ, ಮೊದಲನೇ ಸಲ ನೀವು ನೋಡ್ಬೇಕು, ನಿಮ್ ಮನೆಯವ್ರು ಹೋಗಿದ್ರೇನೋ ಗೊತ್ತಿಲ್ಲ. ಮೊದಲನೇ ದಿನ ಮೊದಲನೇ ಸಲ ಸ್ಕೂಲಿಗೆ ಹೋಗೋ ಮಗು ಮಕ್ಳದು ಆ ಸೆಕ್ಷನ್ ಇರುತ್ತಲ್ಲ, ಆ ರೂಮು ಗಲಾಟೆ ಅಂದ್ರೆ ಗಲಾಟೆ. ಏನಂದ್ರೆ ಮಕ್ಕಳು ಮೊದಲು ಮನೆಯಲ್ಲಿ ಖುಷಿಯಾಗಿ ಓ ನಾನು ಸ್ಕೂಲ್ಗೆ ಹೋಗ್ತೀನಿ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋಗ್ತಾರೆ. ಅಲ್ಲಿ ಅಮ್ಮನ್ನ ಅಪ್ಪನ್ನ ಮನೇನ ಬಿಟ್ಟು ಅವ್ರಿಗೆ ಅಲ್ಲಿ ಇರ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಕಿರ್ಚಾಡ್ಕೊಂಡು ಬ್ಯಾಗ್ ತಗೊಂಡು ಓಡ್ ಬರ್ತಾ ಇರ್ತಾರೆ. ಟೀಚರ್ ಮತ್ತೆ ಕರ್ಕೊಂಡೋಗಿ ಅಲ್ಲಿ ಕೂರ್ಸಕ್ಕೆ, ಇವರಲ್ಲಿ ಕೂತ್ಕೊಳ್ಳಲ್ಲ ಅಂತೇಳಿ ಓಡ್ ಬರಕ್ಕೆ. ಈ ತರ ಶುರುವಾಗುವಂತ ಈ ಶಾಲೆ ಜರ್ನಿ ಏನಿದೆಯಲ್ಲ,
0: ಸಾಯಂಕಾಲ ಆಗ್ಬಿಡುತ್ತೆ.
1: ಅದು ಒಂದಿನ, ಎರಡ್ ದಿನ, ಮೂರ್ ದಿನ ಸ್ಕೂಲಲ್ಲಿ ಕೂತ್ಕೊಳ್ಳಕ್ಕೆ ರೆಡಿ ಇಲ್ಲ. ಅಮ್ಮ ಬಿಟ್ಟು ಬಿಟ್ಟು ಬರಕ್ಕೆ ಇದು ಓಡ್ ಬರಕ್ಕೆ, ಬಿಟ್ಟು ಬಿಟ್ಟು ಬರಕ್ಕೆ ಓಡ್ ಬರಕ್ಕೆ, ಹೀಗೆ ಶುರುವಾಗುತ್ತೆ ಶಾಲೆಗಳು ಮಕ್ಕಳದು. ಹೀಗೆ ಶುರುವಾದಂತ ಶಾಲೆಗಳು, ಡಿಗ್ರಿ ಅದು ಇದು ತಗೊಂಡು ಉದ್ಯೋಗಕ್ಕೆ ಹೋಗುವಂತ ಒಂದು ಕಾಲಕ್ಕೆ ಒಂದು ಮುನ್ನುಡಿ ಬರೆಯುವಂತ ದಿನ ಶಾಲೆ ಆರಂಭ ಅಂದ್ರೆ
0: ಅಲ್ಲಿಂದ ಶುರುವಾಗತ್ತೆ.
1: ಹೌದು,
0: ಶಾಲೆಯ ಒಂದು ಶಿಕ್ಷಕರು ಅಥವಾ ಟೀಚರ್ಸ್ ಹೋಮ್ವರ್ಕ್ ಕೊಟ್ಟಿದ್ರೆ ಖಂಡಿತ ಅದನ್ನು ಮುಗಿಸಿ ಆದಷ್ಟು ನಿಮ್ಮ ಒಂದು ನೋಟ್ಬುಕ್ಗಳು, ಟೆಕ್ಸ್ಟ್ ಬುಕ್ಗಳು ಮತ್ತು ಯೂನಿಫಾರಮು, ಸ್ಕೂಲ್ ಬ್ಯಾಗು, ಶೂ, ಯೂನಿಫಾರಮು, ಸಾಕ್ಸ್ ಇವೆಲ್ಲ ಸ್ವಚ್ಛ ಮಾಡಿಕೊಂಡು ರೆಡಿಯಾಗಿ ಇಟ್ಕೋಬೇಕು. ಏನು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಯಾವ ತರ ಸಿಪಾಯಿ ತಯಾರಾಗಿರ್ತಾರೋ ಆ ತರ ತಯಾರಾಗಿ ನೀವು ಎಲ್ಲ ರೆಡಿಯಾಗಿರ್ಬೇಕು. ಶಾಲೆ ದಿನ ಆವಾಗ ಓಡೋಡಿ ಬುಕ್ ತಗೊಂಡು ಬರೋದು, ಆವಾಗ ಏನು ಹೋಮ್ವರ್ಕ್ ಕಂಪ್ಲೀಟ್ ಮಾಡೋಕೆ ನೋಡೋದು, ಆವಾಗ ಬ್ಯಾಗ್ ತಗೊಂಡು ಬರಕ್ಕೆ ಹೋಗೋದು, ಆವಾಗ ಬೈಂಡ್ ಹಾಕೋದು, ಆವಾಗ ಎಲ್ಲ ನಾವು ಯೂನಿಫಾರ್ಮ್ ಒಗೆಯೋದು, ಆವಾಗ ಐರನ್ ಮಾಡೋದು, ಬೆಳಗ್ಗೆ ಎದ್ದು ಎಲ್ಲ ತಲೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಕೆಲವ್ರಿಗೆ. ಹಂಗ ಆಗ್ಬಿಡುತ್ತೆ. ಒಂದ್ ವಾರ, ಒಂದ್ 10 ದಿನ ಇದ್ದಾಗ್ಲೇನೆ ಈಗಿಂದಾನೆ ಎಲ್ಲ ತಯಾರಿನ ಮಾಡಿಕೊಂಡು ಎಲ್ಲ ಬ್ಯಾಗ್ ಅನ್ನು ಜೋಡಿಸಿ ಅವತ್ತಿನ ದಿನ ಬ್ಯಾಗ್ ಎತ್ಕೊಂಡು ಅಂದವಾಗಿ ಸ್ಕೂಲ್ಗೆ ಮೊದಲನೇ ದಿನ ಖುಷಿ ಖುಷಿಯಾಗಿ ಸಂತೋಷವಾಗಿ ಹೋಗ್ಬೇಕು. ಏನಂತೀರ
1: ನೀವು? ಹೇಳ್ತಾ ಇರೋ ಶಾಲೆಗಳು ಖಾಸಗಿ ಶಾಲೆಗಳಲ್ಲಿ ಇದೆಲ್ಲ ನಡೆಯುತ್ತೆ. ಆದ್ರೆ ಹಳ್ಳಿಗಳ ಕಡೆಗಳಲ್ಲಿ ಟೀಚರ್ಸೇ ಹೋಗಿ ಮಕ್ಕಳನ್ನ ಕರ್ಕೊಂಡ್ಬಂದು ಕೂರಿಸ್ಕೋಬೇಕು.
0: ಅದು ಹಿಂದಿನ ಕಾಲ,
1: ಈಗಲೂ ಕೆಲವು ಕಡೆಗಳಲ್ಲಿ ಇದೆ. ಅಂದ್ರೆ ಹೌದು, ಒಂದು ಡಿಸಿಪ್ಲಿನ್ ಬೇಕು, ಶಿಸ್ತು ಬೇಕು. ಶಾಲೆಗೆ ಹೋಗ್ತೀವಿ ಅಂದ್ರೆ ಅದಕ್ಕೊಂದು ಪೂರ್ವ ತಯಾರಿ ಬೇಕು. ಆದ್ರೆ ಒಂದೊಂದ್ಸಲ ಏನಾಗುತ್ತೆ, ಒಂದಿನ ಎರಡು ದಿನ ಕಳೆದ್ಮೇಲೂ ಕೂಡ ನಮ್ಮ ಶಾಲೆಗಳಲ್ಲಿ ಅವಕಾಶ ಕೊಡ್ತಾರೆ ಎಲ್ಲ ಸಿದ್ಧ ಮಾಡ್ಕೊಂಡು ಬರೋದಕ್ಕೆ. ಆ ಥರದ್ದು ಇದೆ, ಈ ಥರದ್ದು ಇದೆ. ಒಟ್ಟಾರೆ ಏನಪ್ಪ ಖುಷಿ ಅಂದ್ರೆ ಮಕ್ಕಳು ರಜೆಯನ್ನ ಪೂರೈಸಿ ಶಾಲೆಗೆ ಹೋಗೋದಕ್ಕೆ ಸಿದ್ಧ ಆಗ್ಬೇಕು, ಸಿದ್ಧ ಆಗ್ತಾ ಇದ್ದಾರೆ. ಕೆಲವರು ಸ್ಟಾರ್ಟ್ ಕೂಡ ಆಗಿರಬಹುದು ಒಂದಷ್ಟು ಸ್ಕೂಲ್ಗಳು. ಹಾಗಾಗಿ ಒಂದು ಇನ್ನೊಂದು 6 ತಿಂಗಳು 3 ತಿಂಗಳು ಮಕ್ಕಳು ಫುಲ್ ಸೀರಿಯಸ್ ಆಗಿ ಸ್ಟಡಿ ಕಡೆ ಗಮನ ಕೊಡ್ತಾರೆ.
0: ಇನ್ನೊಂದು ನೆನಪಾಗುತ್ತೆ,
1: ನಮ್ಮ ಕೇಳುಗರು ಒಂದು ಪತ್ರ ಬರೆದಿದ್ದಾರೆ.
0: ಏನಂತ
1: ಅವ್ರೇನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಕಳೆದ ಮಂಗಳವಾರ ಒಂದು ಕಥೆ 4-5 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಪ್ರಸಾರ ಆಯ್ತು. ವಾಸ್ತವತೆಗೆ ಕನ್ನಡಿ ಹಿಡಿದ ಕಥೆ ಅಮ್ಮನಾಗುವುದೆಂದ್ರೆ ಅಂತ. ಇಂತಹ ಕಥೆಗಳು ಇನ್ನಷ್ಟು ಬರಲಿ ಅಂತ ಕೇಳ್ತಾರೆ. ಆಮೇಲೆ ಜನಪದ ಗೀತೆಗಳ ಪ್ರಸಾರ ವಿವಿಧ ಭಾರತಿಯಲ್ಲಿ ಇಲ್ಲ, ದಯವಿಟ್ಟು ಜನಪದ ಗೀತೆಗಳನ್ನು ಕೂಡ ಪ್ರಸಾರ ಮಾಡಿ ಅಂತಾರೆ.
0: ನೋಡಿ, ಇವರು ಹೇಳಿದಾಗೆ ನಾವು ಪ್ರಸಾರ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತೀವಿ. ಆದರೂ ಕೂಡ ಇವ್ರಿಗೊಂದು ವಿಷಯ ಹೇಳೋದಾದರೆ, ಬೆಂಗಳೂರು ಮುಖ್ಯವಾಹಿನಿಯಲ್ಲಿ ಸಾಯಂಕಾಲ 6:50 ಕೃಷಿರಂಗ ಏನು ಪ್ರಸಾರ ಆಗುತ್ತೆ, ಕೃಷಿರಂಗದಲ್ಲಿ ನಾವು ಜಾನಪದ ಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ಕೃಷಿರಂಗ ಮುಗಿದ ತಕ್ಷಣ ನಾವು ಜಾನಪದ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಆದಷ್ಟು ಕೂಡ ಅಲ್ಲಿ ಜನಪದ ಗೀತೆಗಳಿಗೆ ನಾವು ವಿಶೇಷವಾದಂಥ ಒಂದು ಸಮಯವನ್ನು ನಿಗದಿ ಮಾಡಿದ್ದೀವಿ. ಆದರೂ ಸಹ ನಮ್ಮಲ್ಲಿ ಕೂಡ ಜನಪದ ಗೀತೆಗಳನ್ನು ಮುಂದಿನ ದಿನಗಳಲ್ಲಿ ಪ್ರಸಾರ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಳೋಣ. ಏನಂತೀರ ನೀವು?
1: ಖಂಡಿತ, ಸ್ವಲ್ಪ ಇವ್ರು ಹೇಳ್ದಂಗೆ ನಮ್ಮಲ್ಲಿ ಹೆಚ್ಚು ಜನಪದ ಗೀತೆಗಳು ಹೋಗ್ತಾ ಇಲ್ಲ. ಬುಧವಾರ ಮಾತ್ರ ಮಿಕ್ಸ್ ಮೆಲೋಡೀಸ್ ನಲ್ಲಿ ಎಲ್ಲ ಒಂದೋ ಎರಡೋ ಹೋಗಬಹುದು. ಹಾಗಾಗಿ ಮುಂದಿನ ದಿನದಲ್ಲಿ ನಾವು ಇದ್ರ ಕಡೆ ಗಮನ ಹರಿಸೋಣ,
0: ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಸಾರ ಮಾಡೋದಕ್ಕೆ ನಾವು ಅನುವು ಮಾಡ್ಕೊಳ್ಳೋಣ.
1: ಲಕ್ಷ್ಮಿ ಅಂತ ಕೋಲಾರದಿಂದ ಒಂದು ಮೇಲ್ ಕಳಿಸಿದ್ದಾರೆ. ನಮಸ್ಕಾರ, ವಿವಿಧ ಭಾರತಿ ಸ್ಪಂದನ ಕಾರ್ಯಕ್ರಮಕ್ಕೆ ನಾನು ಮೊದಲನೇ ಪತ್ರ ಬರೀತಾ ಇದ್ದೀನಿ.
0: ತುಂಬಾ ಸಂತೋಷ, ನೀವು ಮೊದಲನೇ ಪತ್ರ ನಮ್ಮ ಸ್ಪಂದನಕ್ಕೆ ಬರೆದಿದ್ದೀರಾ. ನಿಮ್ಗೆ ನಮ್ಮ ನಿಲಯದ ಪರವಾಗಿ ಸ್ವಾಗತ. ಮುಂದಿನ ದಿನಗಳಲ್ಲಿ ಹೀಗೆ ಬರೀತಾ ಇರಿ.
1: ಹೌದು, ಅವ್ರು ಹೇಳ್ತಾರೆ ನಾನ್ ಬೆಂಗಳೂರಿನಲ್ಲಿ ಇರೋದು, ನನ್ನ ಫ್ರೆಂಡ್ ಬೇರೆ ಊರ್ನಲ್ಲಿ ಇದಾರೆ, ಆದ್ರೆ ವಿವಿಧ ಭಾರತಿಯಿಂದಾಗಿ ನಾವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ.
0: ಹೇಗೆ ಅವರಿಬ್ರು ಮಧ್ಯೆ ಸಂಪರ್ಕ ಏರ್ಪಟ್ಟಿದೆ?
1: ಅವರು ಅಂದ್ರೆ ಇವ್ರ ಫ್ರೆಂಡು ರೇಡಿಯೋ ಕೇಳ್ಕೊಂಡು ಮೆಸೇಜ್ ಕಳಿಸ್ತಾರೆ. ಅವ್ರ ಮೆಸೇಜ್ ಅಂದ್ರೆ ಅವ್ರ ಹೆಸರು, ಅವ್ರ ಮೆಸೇಜನ್ನೆಲ್ಲ ನಾನು ರೇಡಿಯೋದಲ್ಲಿ ಕೇಳುವಾಗ ನನಗೆ ಖುಷಿ ಆಗುತ್ತೆ. ಅವರೇ ನನಗೆ ರೇಡಿಯೋ ಕೇಳುವಂತ ಹುಚ್ಚನ್ನ ಹತ್ಸಿದ್ದು. ನಾವು ಒಂದೊಂದ್ಸಲ ಇದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ತುಂಬಾ ತಮಾಷೆಯಾಗಿ ಮಾತಾಡ್ತಾ ಇರ್ತೇವೆ. ನನ್ನ ಗೆಳತಿಯನ್ನ ಯಾವಾಗ್ಲೂ ನನ್ನ ಜೊತೆ ಇರೋ ಹಾಗೆ ಮಾಡಿದ ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಲಕ್ಷ್ಮಿ ಹೇಳ್ತಾ ಇದ್ದಾರೆ.
0: ನೋಡಿ, ಇವರ ಒಂದು ಸಂದೇಶಕ್ಕೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸೋಣ. ನಮ್ಮ ವಿವಿಧ ಭಾರತಿಯ ಪರವಾಗಿ ಇವರು ಹೊಸದಾಗಿ ನಮಗೆ ಸೇರ್ಪಡೆಯಾಗಿ ಹೊಸದಾಗಿ ನಮಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಇದೇ ರೀತಿ ನಮ್ಮ ಹೊಸ ಹೊಸ ಕೇಳುಗರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದ್ರೆ ಇನ್ನು ನಮಗೆ ಕಾರ್ಯಕ್ರಮ ಉತ್ತಮವಾಗಿ ಮಾಡೋದಕ್ಕೆ ಒಂಥರ ಅನುಕೂಲ ಆಗುತ್ತೆ.
1: ಬಟ್ ಲಕ್ಷ್ಮಿ ಅವರು ಅವ್ರ ಫ್ರೆಂಡ್ ಹೆಸರು ಅವ್ರ ಊರನ್ನು ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತಲ್ವಾ?
0: ಅದಕ್ಕೆ ಈ ಸಂದರ್ಭದಲ್ಲಿ ಹೇಳೋಣ, ಪ್ರತಿಯೊಬ್ಬರು ತಾವು ಕಳಿಸುವಂತಹ ಒಂದು ಸಂದೇಶದ ಜೊತೆಗೆ ತಮ್ಮ ಹೆಸರು ಮತ್ತು ವಿಳಾಸವನ್ನು ಸ್ಪಷ್ಟವಾಗಿ ನಮ್ಗೆ ತಿಳಿಸಿದ್ರೆ ನಾವು ಕಾರ್ಯಕ್ರಮದಲ್ಲಿ ಅವರ ಒಂದು ಹೆಸರು ಮತ್ತು ಊರನ್ನ ತಿಳಿಸೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ನಮಗೂ ಚೆನ್ನಾಗಿ ಗೊತ್ತಾಗುತ್ತೆ ರಾಜ್ಯದ ಯಾವ ಯಾವ ಭಾಗಗಳಿಂದ ಇವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ಯಾವ ಯಾವ ಭಾಗದಲ್ಲಿ ನಮ್ಮ ವಿವಿಧ ಭಾರತಿ ಕೇಳುಗರು ಇದ್ದಾರೆ ಅನ್ನೋದು ಕೂಡ ನಮಗೆ ಒಂದು ನಿಖರತೆ ಸಿಗುತ್ತೆ.
1: ಕರೆಕ್ಟ್. ಸೊ ಅವ್ರಿಗೆ ಒಂದ್ ವೇಳೆ ನಾವು ಹೆಸರನ್ನ ಆನ್ ಏರ್ ಹೇಳೋದ್ ಬೇಡ ಅಂದ್ರೆ ಕೊನೆ ಪಕ್ಷ ನಮ್ಗೆ ಅವ್ರು ಬರೀಲಿ, ನಮ್ಮ ಹೆಸರು ಹೇಳಬೇಡಿ ಅಂತ ಹೇಳಿದ್ರೆ ಪರವಾಗಿಲ್ಲ, ನಾವು ಅವ್ರ ಹೆಸರನ್ನ ಹಾಗೆ ಇಟ್ಕೊಂಡಿರ್ತೀವಿ. ಹಾಗಾಗಿ ನೀವು ಧೈರ್ಯವಾಗಿ ನಮ್ ಜೊತೆ ಎಲ್ಲ ವಿಷಯಗಳನ್ನು ಕೂಡ ಹಂಚ್ಕೊಳ್ಬಹುದು. ಇನ್ನು ನಮ್ಗೆ ಪತ್ರ ಬರೆದಿದ್ದಾರೆ ಅಂದ್ರೆ ಮೇಲ್ ಕಳಿಸಿದ್ದಾರೆ, ಯಾರು ಗೊತ್ತಾ, ಆದಿನಾರಾಯಣ ರೆಡ್ಡಿ ಅಂತ ಬಿಡದಿಯಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ. ಇವ್ರೇನ್ ಹೇಳ್ತಾ ಇದ್ರೆ ಅಂದ್ರೆ ನೋಡಿ, ನಾವು ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀವಿ, ಅವಾಗ ನೀವು ನಮ್ಮ ಹತ್ರ ಈ ಹಾಡಿಲ್ಲ ಆ ಹಾಡಿಲ್ಲ ಇಲ್ಲ ಇಲ್ಲ ಇಲ್ಲ ಅಂತ ತುಂಬಾ ಹಾಡುಗಳನ್ನ ಹೇಳ್ತೀರಿ, ಆದ್ರೆ ನಾವು ಬೇರೆ ಬೇರೆ ಸ್ಟೇಷನ್ ಅಲ್ಲಿ ಕೇಳಿದ್ರೆ ಇಂತಹ ಬಹಳಷ್ಟು ಹಾಡುಗಳು ಇದೆ. ಆಕಾಶವಾಣಿ ಅಂದ್ರೆ ಎಲ್ಲ ಒಂದೇ ಅಲ್ವಾ, ನೀವ್ ಯಾಕೆ ಅಲ್ಲಿಂದ ತರಿಸ್ಕೊಳ್ಳಲ್ಲ, ಇದ್ರ ಬಗ್ಗೆ ನಾವು ಬಹಳಷ್ಟು ಸಲ ನಿಮ್ ಗಮನಕ್ಕೆ ತಂದಿದ್ದೀವಿ, ದಯವಿಟ್ಟು ಬೇರೆ ಬೇರೆ ಹಾಡುಗಳನ್ನ ತರಿಸ್ಕೊಳ್ಳಿ ಅಂತಾರೆ.
0: ನೋಡಿ, ಇವ್ರಿಗೆ ಒಂದು ವಿಷಯವನ್ನು ಕೇಳಬೇಕು, ದಯವಿಟ್ಟು ನೀವು ಗಮನಿಸಿದಂತಹ ಹಾಡು ಯಾವ ಹಾಡು ನಮ್ಮಲ್ಲಿ ಇಲ್ಲ ಅಂತ ನೀವು ಗಮನಿಸಿದಿರಿ, ಖಂಡಿತ ಅದನ್ನೆಲ್ಲ ಪಟ್ಟಿ ಮಾಡಿ ನಮಗೆ ಸಂದೇಶದ ಮುಖಾಂತರ, ಇಮೇಲ್ ಮುಖಾಂತರ ಅಥವಾ ಪತ್ರದ ಮುಖಾಂತರ ನಮಗೆ ತಲುಪಿಸಿ, ನಾವು ಆ ಪಟ್ಟಿಯನ್ನು ಸಂಬಂಧಪಟ್ಟ ಏನು ನಮ್ಮ ಧ್ವನಿ ಭಂಡಾರಕ್ಕೆ ಕಳಿಸಿ ಅಲ್ಲಿ ನಾವೆಲ್ಲ ಹಾಡುಗಳನ್ನು ತರಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ಸುಮಾರು ನಮ್ಮ ಕೇಳುಗರು ಇದೇ ರೀತಿಯ ಒಂದು ಪತ್ರದ ಮುಖಾಂತರ
1: ಹೇಳಿದ್ರು,
0: ಪಟ್ಟಿಯನ್ನು ಕಳಿಸಿದರೆ ಆ ಎಲ್ಲ ಹಾಡುಗಳನ್ನು ನಾವು ತರಿಸ್ಕೊಂಡು ಪ್ರಸಾರ ಮಾಡ್ತಾ ಇದ್ದೀವಿ. ಯಾವ್ಯಾವ ಹಾಡುಗಳು ಇಲ್ಲ ಅಂತ ಇವ್ರ ಗಮನಕ್ಕೆ ಬಂದಿದೆ ಅವುಗಳನ್ನೆಲ್ಲ ಒಂದು ಪಟ್ಟಿ ಮಾಡಿ ನಮ್ಗೆ ಕೊಡ್ಲಿ ಅಂತ ಹೇಳಿ ಇವ್ರು ತಿಳಿಸೋಣ.
1: ಎಸ್, ಆದಿನಾರಾಯಣ ರೆಡ್ಡಿ, ಚಿಕ್ಕಪ್ಪ ಶಾರದಾ ರಾಮೇಶ್ವರ. ನಿಮ್ಗೆ ಯಾವ ಹಾಡು ಕೇಳಿದಾಗ ನಿಮ್ಗೆ ಯಾವ ಹಾಡು ಇಲ್ಲ ಅಂತ ಅನ್ಸಿದೆ, ಆ ಹಾಡುಗಳ ಪಟ್ಟಿಯನ್ನ ನೀವು ನಮಗೆ ಕಳಿಸ್ಕೊಟ್ರೆ ಆ ಹಾಡುಗಳನ್ನ ನಾವು ತರಿಸಿ ಪ್ರಸಾರ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ.
0: ಖಂಡಿತ.

0: ಅಸಂಖ್ಯಾತ ಜನ ವಿವಿಧ ಭಾರತಿಯನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಮಾತ್ರ ಅಲ್ಲ, ಬೇರೆ ದೇಶಗಳಲ್ಲೂ ಕೂಡ ವಿವಿಧ ಭಾರತಿಯನ್ನು ಕೇಳಿ ಆನಂದಿಸುವಂತಹ ಜನ ಇದ್ದಾರೆ. ಸಾಧ್ಯ ಆದರೆ ಒಂದು ಪ್ರತಿಕ್ರಿಯೆಯನ್ನು ನಮಗೆ ಈ ಸ್ಪಂದನ ವಿಭಾಗಕ್ಕೆ ಕಳಿಸಿ. ನಿಮ್ಮಲ್ಲಿ ಕೂಡ ಒಂದು ಅಮೂಲ್ಯವಾದ ಒಂದು ಸಲಹೆ ಸೂಚನೆಗಳಿರಬಹುದು, ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಹೇಳಬೇಕು ಅಂತ ಇರಬಹುದು, ಒಂದು ಪ್ರಯತ್ನವನ್ನು ಮಾಡಿ ಅಂತ ನಾವು ಅವರಲ್ಲಿ ಮನವಿ ಮಾಡಿಕೊಳ್ಳೋಣ.
1: ಈಗ ಪ್ರತಿಯೊಬ್ಬರಿಗೂ ಒಂದೊಂದು ವಿಷಯ ಗೊತ್ತಿರುತ್ತೆ. ನೀವು ಸ್ಪಂದನ ಕಾರ್ಯಕ್ರಮಕ್ಕೆ ಪತ್ರದ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಏನು ನೀವು ಸಂದೇಶಗಳನ್ನು ಅಥವಾ ಪತ್ರಗಳನ್ನು ಬರೆದು ನಮ್ಗೆ ಕಳಿಸ್ತೀರಾ, ಜೊತೆಗೆ ಸಣ್ಣ ಸಣ್ಣ ಒಂದು ವಿಷಯಗಳನ್ನು ಕೂಡ ತಿಳಿಸಿ, ಆ ವಿಷಯಗಳನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡು ಇನ್ನೂ ಉತ್ತಮ ರೀತಿಯಲ್ಲಿ ಸ್ಪಂದನ ಕಾರ್ಯಕ್ರಮವನ್ನು ರೂಪಿಸೋಣ.
0: ಅಂದ್ರೆ ಅದು ಪರಿಸರಕ್ಕೆ ಸಂಬಂಧಪಟ್ಟಂತಹ ವಿಷಯ ಇರಬಹುದು, ಸ್ವಚ್ಛತೆ ಇರಬಹುದು, ಶಿಕ್ಷಣ ಇರಬಹುದು, ಏನೋ ಒಂದು ಈ ತರದೊಂದು ವಿಷಯವನ್ನ ನಾನು ಹೇಳಿದ್ರೆ ಅದು ರೇಡಿಯೋದಲ್ಲಿ ನಾಲ್ಕಾರು ಜನಕ್ಕೆ ತಲುಪಲಿ ಅನ್ನುವಂಥ ಒಂದು ಉದ್ದೇಶದಿಂದ ನಿಮ್ಗೇನಾದರೂ ವಿಚಾರಗಳು ಗೊತ್ತಾದರೆ ಅದನ್ನು ಕೂಡ ನೀವು ನಮ್ಮ ಜೊತೆಗೆ ಹಂಚಿಕೊಳ್ಬಹುದು. ಯಾಕಂದರೆ ಇದು ಸ್ಪಂದನ, ನಮ್ಮ ನಿಮ್ಮ ಸ್ಪಂದನ, ಸ್ಪಂದನೆ ಪ್ರತಿ ಸ್ಪಂದನೆಯಲ್ಲಿ ಆಗ್ತಾ ಇರುವಂತಹ ಕಾರ್ಯಕ್ರಮ ಇದು. ಹಾಗಾಗಿ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನಾವು ನಮ್ಮ ಈ ದಿನದ ಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣವಾ?
1: ಖಂಡಿತ ಮಾಡೋಣ.
0: ಎಲ್ಲರಿಗೂ
1: ನಮಸ್ಕಾರಗಳು.

0: ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ, ಎಲ್ಲದಕ್ಕೂ ನಾಳೆ ಉತ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ವರಿಷ್ಠರ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಮುಖ್ಯಮಂತ್ರಿ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ, ನೆಹರು ಕೊಡುಗೆ ಸ್ಮರಿಸಿದ ಮುಖ್ಯಮಂತ್ರಿ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಜಲ ಆಡಳಿತಕ್ಕೆ ಸರ್ಕಾರ ಒತ್ತು, ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್. ದೆಹಲಿಯಲ್ಲಿ ನಡೆದ ಹೈಕಮಾಂಡ್ ಜೊತೆಗಿನ ಸಭೆಯ ಬಳಿಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೌನ ಮುರಿದಿದ್ದಾರೆ. ಎಲ್ಲದಕ್ಕೂ ನಾಳೆ ಉತ್ತರ ನೀಡುವುದಾಗಿ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿಂದು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ 62ನೇ ಪುಣ್ಯತಿಥಿ ಅಂಗವಾಗಿ ನೆಹರು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು, ನೆಹರು ದೇಶಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ನಾಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಧಿಕೃತವಾಗಿ ಘೋಷಿಸಲಿದ್ದಾರೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಿಸಿದ ಚರ್ಚೆಗಳ ಬಗ್ಗೆ ಮಾತ್ರ ಹೈಕಮಾಂಡ್ ತಿಳಿಸಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ವರದಿಗಳು ಕೇವಲ ಊಹಾಪೋಹ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಯಾವುದೇ ಚರ್ಚೆಗಳು ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಈಗಾಗಲೇ ನೀಡಿರುವ ಸ್ಪಷ್ಟೀಕರಣವನ್ನು ಅಂತಿಮವೆಂದು ಪರಿಗಣಿಸಬೇಕು ಎಂದು ಹೇಳಿದ್ದಾರೆ. ದೆಹಲಿಯಲ್ಲಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾತ್ರ ಚರ್ಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ವದಂತಿಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಎಲ್ಲಾ ವದಂತಿಗಳಿಗೆ ಸ್ಪಷ್ಟನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಅವರೊಂದಿಗಿನ ಉಪಹಾರ ಸಭೆಯನ್ನು ಉಪಮುಖ್ಯಮಂತ್ರಿ ಅವರ ಕಚೇರಿ ದೃಢಪಡಿಸಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪ್ರಸ್ತುತ ದೆಹಲಿಯಲ್ಲಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಸಭೆಯ ಬಳಿಕ ಉಭಯ ನಾಯಕರು ಪತ್ರಿಕಾಗೋಷ್ಠಿ ನಡೆಸಿ ನಾಯಕತ್ವ ಬದಲಾವಣೆ ಕುರಿತಂತೆ ಇರುವ ಊಹಾಪೋಹಗಳಿಗೆ ಸ್ಪಷ್ಟನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅವನತಿ ಆರಂಭವಾಗಿದ್ದು ಕರ್ನಾಟಕದಲ್ಲಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ರಾಜ್ಯದ ಆಡಳಿತವನ್ನು ಬದಲಾಯಿಸಲು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದೆ ಎಂದು ದೂರಿದ್ದಾರೆ. ಆಧುನಿಕ ಭಾರತದ ನಿರ್ಮಾಣದಲ್ಲಿ ನೆಹರು ಅವರ ಪಾತ್ರ ಬಹುದೊಡ್ಡದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ನೆಹರು ಅವರು ದೇಶದ ಮೊದಲ ಪ್ರಧಾನಿಗಳಾಗಿ 17 ವರ್ಷಗಳ ಕಾಲ ಜನರ ಸೇವೆ ಮಾಡಿದ್ದಾರೆ. ಮಿಶ್ರ ಆರ್ಥಿಕತೆಗೆ ಹೆಚ್ಚು ಒತ್ತು ನೀಡಿ ಬೃಹತ್ ಅಣೆಕಟ್ಟುಗಳ ನಿರ್ಮಾಣ, ಶಿಕ್ಷಣ, ಸಹಕಾರ ಕ್ಷೇತ್ರಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ಕಾರಣರಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿ ದೇಶದ ಪ್ರಗತಿಯನ್ನು ವೈಜ್ಞಾನಿಕವಾಗಿ ಸಾಧಿಸುವ ಪ್ರಯತ್ನ ಮಾಡಿದ್ದ ನೆಹರು ಅವರ ಹಾದಿಯಲ್ಲಿ ನಡೆಯುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ವರದಿಯಾಗಿದ್ದ ಶಂಕಿತ ಎಬೋಲಾ ಪ್ರಕರಣದ ಪ್ರಯೋಗಾಲಯ ತಪಾಸಣಾ ವರದಿ ಬಂದಿದ್ದು ಸಂಪೂರ್ಣವಾಗಿ ನೆಗೆಟಿವ್ ಆಗಿದೆ. ಆ ವ್ಯಕ್ತಿಗೆ ಯಾವುದೇ ಸೋಂಕು ಇಲ್ಲ ಎಂದು

0: ಆರೋಗ್ಯ ಇಲಾಖೆ ತಜ್ಞ ವೈದ್ಯರು ಖಚಿತಪಡಿಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಶಂಕೆ ವ್ಯಕ್ತವಾದ ತಕ್ಷಣವೇ ಇಲಾಖೆಯು ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ವಯ ಅತ್ಯಂತ ಕಟ್ಟುನಿಟ್ಟಾದ ಕ್ರಮ ಕೈಗೊಂಡಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹವಾಮಾನ ಬದಲಾವಣೆ, ನಗರೀಕರಣ, ಅಂತರ್ಜಲ ಕುಸಿತ ಹಾಗೂ ಮೂಲಸೌಕರ್ಯಗಳ ಮೇಲಿನ ಒತ್ತಡದಂತಹ ಭವಿಷ್ಯದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ತಂತ್ರಜ್ಞಾನಗಳು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಜಲಮಂಡಳಿ ಆಯೋಜಿಸಿದ್ದ ರಾಷ್ಟೀಯ ಎಐ ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು, ಮಂಗಳೂರು, ಮೈಸೂರು, ಧಾರವಾಡ ನಗರಗಳಲ್ಲಿ ನೀರಿನ ಮೇಲಿನ ಒತ್ತಡ ಹೆಚ್ಚಾಗುತ್ತಿದೆ. ಇಂತಹ ಸಂದರ್ಭಗಳಲ್ಲಿ ತಂತ್ರಜ್ಞಾನ ಆಧಾರಿತ ಆಡಳಿತ ವ್ಯವಸ್ಥೆಗಳು ಅತ್ಯಗತ್ಯವಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮಪ್ರಸಾದ್ ಮನೋಹರ್ ಮಾತನಾಡಿ, ಬೆಂಗಳೂರಿನ ವಿಸ್ತಾರ ಮತ್ತು ಸಂಕೀರ್ಣತೆಯು ಸಾಂಪ್ರದಾಯಿಕ ನಿರ್ವಹಣಾ ಕಾರ್ಯಾಚರಣೆಗಳಿಂದ ಮುನ್ಸೂಚಕ ಮತ್ತು ಬುದ್ಧಿವಂತ ನಿರ್ವಹಣಾ ವ್ಯವಸ್ಥೆಗಳತ್ತ ಬದಲಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಲಮಂಡಳಿಯ ಎಐ ಚಾಲಿತ ಎನರ್ಜಿ ಆಪ್ಟಿಮೈಸೇಷನ್ ಪಂಪ್ಗಳಿಂದ ವಾರ್ಷಿಕವಾಗಿ ಪೋಲಾಗುತ್ತಿದ್ದ ಸುಮಾರು 42 ಕೋಟಿ ರೂಪಾಯಿ ಮೌಲ್ಯದ ವಿದ್ಯುತ್ ವೆಚ್ಚವನ್ನು ಉಳಿತಾಯ ಮಾಡಲು ನೆರವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಆರ್ಥಿಕ ತಜ್ಞ ನವೀನ್ ಕುಮಾರ್, ಪ್ರಧಾನಿ ಮೋದಿಯವರು ಆಡಳಿತಕ್ಕೆ ಬಂದ ಬಳಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಸುಲಭವಾಗಿದೆ ಎಂದು ತಿಳಿಸಿದ್ದಾರೆ. ಡಿಜಿಟಲ್ ಬ್ಯಾಂಕ್ಗಳ ಮೂಲಕ ಖಾತೆ ತೆರೆಯುವುದು ಸುಲಭವಾಗಿದ್ದು ಜನರು ವ್ಯವಹಾರಿಕವಾಗಿ ಹೆಚ್ಚು ಹೆಚ್ಚು ಭಾಗಿಯಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೆಳಸ್ತರದ ಮಹಿಳೆಯರು ಇಂದು ಷೇರು ಮಾರುಕಟ್ಟೆಯಲ್ಲೂ ತೊಡಗಿಕೊಳ್ಳುವುದು ಅತ್ಯುತ್ತಮ ಬೆಳವಣಿಗೆ ಎಂದು ತಿಳಿಸಿದ್ದಾರೆ.
4: ನಾವು ಗಮನಿಸ್ತಾ ಇದ್ರೆ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಹಲವಾರು ದಿನಗಳು ತಗೋತಾ ಇದ್ದಿದ್ದು, ಇವಾಗ ಕೇವಲ ಕೆಲವೇ ನಿಮಿಷಗಳಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಮೂಲಕ ನೀವು ಮಾಡಬಹುದು. ಇದನ್ನ ಏನಾಗಿದೆ ಅಂತಂದ್ರೆ ಬಿಸ್ನೆಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಜನರ ಸಂಖ್ಯೆ ಹೆಚ್ಚಾಗಿದೆ. ಪಾರದರ್ಶಕತೆ ತರೋದ್ರ ಮೂಲಕ ಡಿಜಿಟೈಸೇಷನ್ ಇಂದ ಎಲ್ಲರಿಗೂ ಮುಕ್ತವಾದಂತಹ ಅವಕಾಶ ಸಿಗ್ತಾ ಇದೆ. ಜನರಿಗೆ ಮಾರುಕಟ್ಟೆ ಮೇಲೆ ವಿಶ್ವಾಸ ಹೆಚ್ಚಾಗಿ 22 ಮಿಲಿಯನ್ ಅಷ್ಟು ಇದ್ದಂತಹ ಹೂಡಿಕೆದಾರರು ಡಿಮ್ಯಾಟ್ ಅಕೌಂಟ್ ಈಗ 260 ಆಲ್ಮೋಸ್ಟ್ 10-12 ಹೆಚ್ಚು ಜನ ಈಗ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಕೆಳಸ್ತರದಲ್ಲಿ ಇರುವಂತಹ ಮಹಿಳೆಯರು ಜನರು 100 ರೂಪಾಯಿ ಕೂಡ SIP ಮಾಡುವಂತ ಒಂದು ಅವಕಾಶ ಇವತ್ತು ಎಲ್ರಿಗೂ ಸಿಕ್ಕಿದೆ.
0: ಹಾವೇರಿ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ 3.28 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೀಜ ಬಿತ್ತನೆ ಗುರಿ ಹೊಂದಲಾಗಿದ್ದು, ಜಿಲ್ಲೆಯ ಬೇಡಿಕೆಗೆ ತಕ್ಕಂತೆ ಗೊಬ್ಬರಗಳ ಪೂರೈಕೆ ಮಾಡಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಜಂಟಿ ಕಾರ್ಯನಿರ್ದೇಶಕ ಕೆ ಮಲ್ಲಿಕಾರ್ಜುನ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ರೈತರು ಆತಂಕ ಪಡುವ ಅಗತ್ಯವಿಲ್ಲವೆಂದು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಈವರೆಗೆ 82,598 ಮೆಟ್ರಿಕ್ ಟನ್ ಗೊಬ್ಬರ ದಾಸ್ತಾನಿದ್ದು, ಇದರಲ್ಲಿ 41,517 ಮೆಟ್ರಿಕ್ ಟನ್ ಗೊಬ್ಬರ ಈಗಾಗಲೇ ಮಾರಾಟವಾಗಿದೆ. 41,070 ಮೆಟ್ರಿಕ್ ಟನ್ ಗೊಬ್ಬರ ಮಾರಾಟವಾಗದೆ ಉಳಿದಿದೆ ಎಂದು ಹೇಳಿದ್ದಾರೆ. ಎಲ್ಲಿಯಾದರೂ ಅಕ್ರಮ ದಾಸ್ತಾನು ಕಂಡುಬಂದರೆ ಅಂತಹ ಮಾರಾಟಗಾರರ ಪರವಾನಗಿಯನ್ನು ಶಾಶ್ವತವಾಗಿ ರದ್ದುಪಡಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಘನತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಮನೆಗಳಲ್ಲಿ ಹಸಿ ಕಸ, ಒಣಕಸ ವಿಂಗಡಣೆ ಮಾಡಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ 2026 ಹೊಸ ನಿಯಮಗಳ ಅನ್ವಯ ಹಸಿ ಕಸ, ಒಣಕಸ, ವಿಶೇಷ ತ್ಯಾಜ್ಯ, ಡೈಪರ್ ತ್ಯಾಜ್ಯವಾಗಿ 4 ರೀತಿಯ ವಿಲೇವಾರಿ ಭಾಗಗಳಾಗಿ ರೂಪಿಸಲಾಗಿದ್ದು, ಸಾರ್ವಜನಿಕರಲ್ಲಿ 2026 ನಿಯಮಗಳ ಕುರಿತು ಅರಿವು ಮೂಡಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಎಲ್ಲದಕ್ಕೂ ನಾಳೆ ಉತ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ವರಿಷ್ಠರ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧ, ಗೃಹ ಸಚಿವ ಡಾ

ಜಿ ಪರಮೇಶ್ವರ್. ಮುಖ್ಯಮಂತ್ರಿ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ, ನೆಹರು ಕೊಡುಗೆ ಸ್ಮರಿಸಿದ ಮುಖ್ಯಮಂತ್ರಿ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಜಲ ಆಡಳಿತಕ್ಕೆ ಸರ್ಕಾರ ಒತ್ತು, ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: 101.9 FM. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 2:40:42. ಈಗ ಸಮಯ ನಿಮಗೆ ಗೊತ್ತು, ಚಿತ್ರತಾಣದ ಒಂದು ಸಮಯ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಸಮಯ ಇದು. ಇಂದಿನ ಚಿತ್ರತಾಣ ಕಾರ್ಯಕ್ರಮದಲ್ಲಿ ಶ್ರಾವಣ ಬಂತು ಚಿತ್ರದ ಗೀತೆಗಳನ್ನು ಕೇಳಲಿದ್ದೀರಿ. ಸಂಗೀತಂ ಶ್ರೀನಿವಾಸರಾವ್ ನಿರ್ದೇಶನದಲ್ಲಿ ಮೂಡಿಬಂದಂತಹ ಈ ಚಿತ್ರ 1984 ತೆರೆ ಕಂಡಿದೆ. ಈ ಚಿತ್ರಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಈ ಚಿತ್ರದ ಹಾಡುಗಳಿಗಿದೆ. ಪಾತ್ರವರ್ಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಊರ್ವಶಿ, ಶ್ರೀನಾಥ್, ಅಶ್ವಥ್, ಶಿವರಾಮ್ ಸೇರಿದಂತೆ ಅನೇಕರು ಅಭಿನಯಿಸಿದ್ದಾರೆ. ಈಗ ಕೇಳೋಣ ಶ್ರಾವಣ ಬಂತು ಚಿತ್ರದ ಗೀತೆಯನ್ನ.
1: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
2: ನನ್ಗಲ್ಲ ಕಣೋ, ನನ್ ಮನೆಯೊಳಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
3: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
4: ನುಡಿದಂತೆ ನಡೆದ 3 ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ಅತ್ತೆ, ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
6: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡೆಲಿವರಿ ಮಾಡ್ಬಿಡೋಣ.
7: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
4: ನುಡಿದಂತೆ ನಡೆದ 3 ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
8: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
9: ಅದು ಕೂಡ ಆಪ್ನಿಂದ.
10: ಸಿಕ್ಬಿದ್ರು
11: ಅಪರಿಚಿತ ಆಪ್ನಿಂದ ಬಚಾವಾಗಿ.
12: RBI ಹೇಳುತ್ತೆ,
11: ಜಾಣರಾಗಿರಿ, ಜಾಗರೂಕರಾಗಿರಿ.

ಅನೇಕರು ಚಿತ್ರದ ಗೀತೆಗಳು ಇಷ್ಟ ಆಗ್ತಾ ಇದೆ, ಶ್ರಾವಣ ಬಂತು ಚಿತ್ರದ ಗೀತೆಗಳು ಅಂತ ಹೇಳಿ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ಹಾಗೆಯೇ ಪದಬಂಧ ಕಾರ್ಯಕ್ರಮ ಮುಗಿದರೂ ಕೂಡ ಸಂದೇಶಗಳು ಬರೋದೇ ನಿಂತಿಲ್ಲ. ಅನೇಕರು ಕೂಡ ಆಮೇಲೆ ಸರಿ ಉತ್ತರಗಳನ್ನು ಕಳಿಸಿದ್ದೀರಿ, ಎಲ್ರಿಗೂ ಅಭಿನಂದನೆಗಳು. ಉತ್ತರ ಈ ಎರಡೂ ಸರಿ ಉತ್ತರನ್ನು ಎರಡೂ ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಂಥವ್ರು ಅನೇಕರಿದ್ದೀರಿ. ಉತ್ತರ ಆಗಿತ್ತು ಗಮಕ ಮತ್ತು ಗುಗ್ಗುರಿ ಅಂತ ಹೇಳಿ ಅನೇಕರು ಸರಿ ಉತ್ತರವನ್ನು ಕೊಟ್ಟಿದ್ದೀರಿ. ಕೆಲವರು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ, ಎಲ್ರಿಗೂ ಕೂಡ ಅಭಿನಂದನೆಗಳು. ಮುಂದಿನ ಗೀತೆಯನ್ನು ಕೇಳೋಣ. ಎಲ್ಲರೂ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದೀರಿ.

ಇದುವರೆಗೂ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳನ್ನು ಕೇಳಿದಿರಿ. ಇನ್ನು ಮುಂದೆ ಹಿಂದಿ ಕಾರ್ಯಕ್ರಮಗಳು 3 ಗಂಟೆಯಿಂದ 4 ಗಂಟೆಯವರೆಗೆ ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಆನಂತರ 4 ಗಂಟೆಯಿಂದ 5 ಗಂಟೆಯವರೆಗೆ ಕೇಳುವಿರಿ ಪರಿಮಳ ಮುಕ್ತ ಮಾತು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಬಾನುಲಿ ಗೆಳತಿ ಶಿಲ್ಪಾ.

0: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 4:02. ಈ ಸಮಯ ನಿಮಗೆ ಗೊತ್ತೇ ಇದೆ. ಈ ಹೊತ್ತಿನ ಕಾರ್ಯಕ್ರಮ ಪರಿಮಳ ಮುಕ್ತ ಮಾತು. ಇಂದಿನ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಕಳು ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿದಾರಲ್ವಾ, ಈಗ ನಾವು ಕೆಲವು ಶ್ರೇಷ್ಠ ಮಹಿಳೆಯರ ಸಾಧನೆಗಳನ್ನು ನೆನೆಯೋಣ. ಈ ಹೊತ್ತಲ್ಲಿ ಸುಮಧುರ ಗೀತೆಗಳನ್ನು ಕೇಳ್ತಾ

ಹೆಣ್ಣು ದೀಪದಂತೆ ತಾನುರಿದು ಮನೆ ಬೆಳಗ್ತಾಳೆ, ತನ್ನ ದುಃಖ ಮರೆತು ಎಲ್ಲರೊಟ್ಟಿಗೆ ಬೆರಿತಾಳೆ. ಹೆಣ್ಣಿನ ತ್ಯಾಗ ಪ್ರೀತಿಗೆ ಸರಿಸಾಟಿ ಬೇರಿಲ್ಲ. ಅಷ್ಟೇ ಅಲ್ಲ, ಹೆಣ್ಣುಮಕ್ಕಳು ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿದ್ದಾರೆ, ಅವರು ಕಾಲಿಡದೇ ಇರೋ ಕ್ಷೇತ್ರನೇ ಇಲ್ಲ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ, ಪರಿಮಳ ಕಾರ್ಯಕ್ರಮದಲ್ಲಿ ಬಚೇಂದ್ರಿ ಪಾಲ್ ಬಗ್ಗೆ ತಿಳಿತಾ ಹಾಡುಗಳನ್ನು ಕೇಳ್ತಾ ಸಾಗೋಣ.

ಹಿಮಾಲಯದ ಎವರೆಸ್ಟ್ ಶಿಖರವನ್ನೇರಿದ ಮೊದಲ ಮಹಿಳೆ ಯಾರು ಗೊತ್ತು? ಯಾರಿಗೆ ಗೊತ್ತಿಲ್ಲ ಹೇಳಿ, ಯಾರು ಗೊತ್ತೆ? ಅವರೇ ಬಚೇಂದ್ರಿಪಾಲ್. ಧ್ರುವತಾರೆ, ಪರ್ವತಾರೋಹಣದ ಧ್ರುವತಾರೆ ಬಚೇಂದ್ರಿಪಾಲ್. ಇವರು ಅತ್ಯಂತ ಎತ್ತರವಾದ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವರ ಈ ಸಾಹಸದಿಂದ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಇವರು May 24, 1954 ಉತ್ತರಾಖಂಡದ ನಕುರಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ಬಾಲ್ಯ ಅತ್ಯಂತ ಕಷ್ಟಕರವಾಗಿತ್ತು. ಬಾಲ್ಯದಿಂದಲೇ ಪರ್ವತಗಳನ್ನು ಏರುವುದರಲ್ಲಿ ತುಂಬ ಆಸಕ್ತಿ ಉಳ್ಳವರಾಗಿದ್ದರು. ತಮ್ಮ ಸತತ ಪ್ರಯತ್ನದ ಫಲವಾಗಿ May 23, 1984 ಮಧ್ಯಾಹ್ನ 1:07 ಸರಿಯಾಗಿ ಶಿಖರದ ನೆತ್ತಿಯನ್ನು ತಲುಪ್ತಾರೆ ಬಚೇಂದ್ರಿಪಾಲ್. ತಮ್ಮ 30ನೇ ಜನ್ಮದಿನಕ್ಕೆ ಒಂದು ದಿನ ಮುಂಚಿತವಾಗಿ ಎವರೆಸ್ಟ್ ಶಿಖರವನ್ನು ಏರಿದ ಕೀರ್ತಿ ಇವರದು. ಬಚೇಂದ್ರಿಪಾಲ್ ಅವರು ಸುಮಾರು 8,848 ಮೀಟರ್ ಎತ್ತರ ಉಳ್ಳಂತಹ ಶಿಖರವನ್ನು ಏರ್ತಾರೆ. ಅಭೂತಪೂರ್ವ ಸಾಧನೆಯನ್ನು ಗೈತಾರೆ, ಕೀರ್ತಿಗೆ ಪಾತ್ರರಾಗ್ತಾರೆ.

ಹಾಗೆ ಬಚೇಂದ್ರಿ ಪಾಲ್ ಅವರು ಶಿಖರವನ್ನ ಏರಿದ ಒಂದು ಸಾಧನೆ ಮಾಡ್ತಾರೆ. ಚಾರಣದಲ್ಲಿ ಸಂಭವಿಸಿದಂತ ಭೀಕರ ಹಿಮಪಾತ ಅವರ ಶಿಬಿರವನ್ನ ಧ್ವಂಸಗೊಳಿಸುತ್ತೆ. ಪ್ರಾಣಾಪಾಯದಿಂದ ಪಾರಾದ ಇವರು ಛಲ ಬಿಡದ ತ್ರಿವಿಕ್ರಮನಂತೆ ಮುನ್ನಡೆದು ಇಂತಹ ಮಹಾನ್ ಸಾಧನೆಯನ್ನ ಮಾಡ್ತಾರೆ. ಇವರು ಎಂಎ ಬಿಎಡ್ ಪದವಿ ಪಡೆದರು. ಪರ್ವತಾರೋಹಣ ಮನೆಯವರ ವಿರೋಧದ ನಡುವೆಯೂ ವೃತ್ತಿಯಾಗಿಸಿಕೊಳ್ತಾರೆ. ಇಂತಹ ಮಹಾನ್ ಸಾಧನೆಯ ನಂತರದಲ್ಲಿ ಇವರು ಮಹಿಳಾ ಸಬಲೀಕರಣ ಮತ್ತು ಸಮಾಜ ಸೇವೆಗೆ ಒತ್ತು ನೀಡುತ್ತಾರೆ. ಅವರು ಕೇವಲ ಪರ್ವತಾರೋಹಿಯಾಗಿ ಉಳಿಯದೆ ಸಾಹಸ ಕ್ರೀಡೆಗಳ ಕೇವಲ ಪುರುಷರ ಸ್ವತ್ತಲ್ಲ, ಮಹಿಳೆಯರು ಕೂಡ ಪಾಲ್ಗೊಳ್ಳಬಹುದು ಅನ್ನೋದನ್ನು ಸಾಧಿಸಿ ತೋರಿಸ್ತಾರೆ. ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ ಮೂಲಕ ಸಾವಿರಾರು ಜನರಿಗೆ ಪರ್ವತಾರೋಹಣದ ತರಬೇತಿ ನೀಡ್ತಾರೆ. ಮಿಷನ್ ಗಂಗಾ ಯೋಜನೆ ಮೂಲಕ ಗಂಗಾ ನದಿಯ ಸ್ವಚ್ಛತೆ ಮತ್ತು ಪರಿಸರ ಸಂರಕ್ಷಣೆಯ 40 ಜನರ ತಂಡವನ್ನು ಮುನ್ನಡೆಸಿ ಕೀರ್ತಿ ಇವರದ್ದು. ಮಹಿಳೆಯರಿಗಾಗಿ ಹಲವಾರು ಚಾರಣ ಮತ್ತು ಸಾಹಸ ಕ್ರೀಡೆಗಳನ್ನು ಆಯೋಜಿಸಿ ಅವರಲ್ಲಿ ಧೈರ್ಯ ಸಾಹಸವನ್ನು ತುಂಬಲು ಪ್ರಯತ್ನ ಮಾಡ್ತಾರೆ.

ಇವರ ಅದ್ಭುತ ಸಾಧನೆಗಾಗಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ, ಪದ್ಮಭೂಷಣ ಮುಂತಾದ ಪುರಸ್ಕಾರಗಳನ್ನು ನೀಡಿ ಗೌರವ ನೀಡಿದೆ. ತಮ್ಮ ಅದ್ಭುತ ಸಾಧನೆಯಿಂದ ವಿಶ್ವದ ಎಲ್ಲ ಮಹಿಳೆಯರಲ್ಲಿ ಧೈರ್ಯ ಆತ್ಮವಿಶ್ವಾಸವನ್ನು ತುಂಬಿದ ಇವರನ್ನು ಈ ಒಂದು ಸಾಧಕರ ಒಂದು ಮಹಿಳೆಯರಲ್ಲಿ ನಾವು ನೆನೆಯಲೇಬೇಕು.

ಹಾಗೆ ಇನ್ನೊಬ್ರು ಸಾಧಕರು ಹಿಂದೂಸ್ತಾನಿ ಸಂಗೀತದ ವನ್ನ ತಮ್ಮ ರಕ್ತದಲ್ಲೇ ಕರಗತ ಮಾಡಿಕೊಂಡಿದ್ರು ಅಂತಲೇ ಹೇಳ್ಬೋದು. ಯಶಸ್ಸಿನ ಉತ್ತುಂಗಕ್ಕೆ ಏರಿದ ನಮ್ಮ ಕರ್ನಾಟಕದವರೇ ಆದಂತಹ ಗಾನ ಸಾಮ್ರಾಜ್ಞಿ ಅವರು ಯಾರು ಗೊತ್ತಲ್ಲ, ಅವರೇ ನಮ್ಮ ಗಂಗೂಬಾಯಿ ಹಾನಗಲ್ ಅವರು. ಭಾವ ರಾಗ ತಾಳದ ಸುಗಂಧವನ್ನು ಜಗತ್ತಿನ ಅಗಲ

ಪಸರಿಸಿದಂತಹ ಕಲಾ ತಪಸ್ವಿ, ಗಾನ ಕೋಗಿಲೆ, ಸ್ವರ ಸರಸ್ವತಿ, ಸಂಗೀತ ಸಾಮ್ರಾಜ್ಞಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರು. 1913 ಹಾನಗಲ್ನಲ್ಲಿ ಜನಿಸ್ತಾರೆ ಧಾರವಾಡದಲ್ಲಿ. ತಾಯಿಯೇ ಸಂಗೀತದ ಪ್ರೇರಕ ಶಕ್ತಿ ಮತ್ತು ಪ್ರಥಮ ಗುರು ಅಂತ ಹೇಳ್ತಾರೆ.

ಪರಿಮಳ ಕಾರ್ಯಕ್ರಮದಲ್ಲಿ ಮಹಿಳಾ ಸಾಧಕಿಯರ ಬಗ್ಗೆ ನಾವು ಕೇಳ್ತಾ ಸಾಕ್ತಾ ಇದ್ದೀವಿ, ವಿಷಯಗಳನ್ನು ತಿಳ್ಕೊತಾ ಇದ್ದೀವಿ. ಈಗ ನಾವು ಹಿಂದೂಸ್ತಾನಿ ಸಂಗೀತದ ಗಾನ ಸಾಮ್ರಾಜ್ಞಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವ್ರ ಬಗ್ಗೆ ತಿಳಿತಾ ಇದ್ವಿ. ಅವರ ತಾಯಿನೇ ಮೊದಲ ಗುರು ಆಗಿದ್ರು ಅವರಿಗೆ. ಬಾಲ್ಯದಲ್ಲಿ ಕೃಷ್ಣಾಚಾರ್ಯ ಹುಲಗೂರ, ನಂತರ ಸವಾಯಿ ಗಂಧರ್ವ ರಾಮಬಾವು ಕುಂದಕೊಳ್ಕರ್ ಅವರಿಂದ ಶಾಸ್ತ್ರೀಯ ಸಂಗೀತಾಭ್ಯಾಸ ಮಾಡ್ತಾರೆ. ಆಳವಾದ ಶಕ್ತಿಶಾಲಿ ಭಾವಪೂರ್ಣ ಖಯಾಲ್ ಗಾಯನಕ್ಕೆ ಹೆಸರುವಾಸಿಯಾದವರು ನಮ್ಮ ಗಂಗೂಬಾಯಿ ಹಾನಗಲ್ ಅವರು. ಕಿರಾಣ ಘರಾಣ ಶೈಲಿಯಲ್ಲಿ ಹಾಡುವ ಮೂಲಕ ಪ್ರಸಿದ್ಧರಾಗಿದ್ದರು. ಸಂಗೀತ ಕ್ಷೇತ್ರದಲ್ಲಿ ನೀಡಿದ ಅಪೂರ್ವ ಸೇವೆಗೆ ಇವರಿಗೆ ಪದ್ಮಭೂಷಣ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಮಧ್ಯಪ್ರದೇಶ ಸರ್ಕಾರದಿಂದ ತಾನ್ಸೇನ್ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಗಾನಯೋಗಿ ಪಂಚಾಕ್ಷರಿ ಪ್ರಶಸ್ತಿ, ಹೀಗೆ 10 ಹಲವಾರು ಪ್ರಶಸ್ತಿಗಳು. ಧಾರವಾಡ, ದೆಹಲಿ, ಗುಲ್ಬರ್ಗ

ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಮೈಸೂರಿನಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಕೂಡ ಇದೆ, ಅವರ ಒಂದು ಹೆಸರನ್ನು ಇಡಲಾಗಿದೆ. ಅವರು ಭಾರತದಾದ್ಯಂತ ಮತ್ತು ವಿದೇಶಗಳಲ್ಲಿಯೂ ಅನೇಕ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಶಾಸ್ತ್ರೀಯ ಸಂಗೀತ ಲೋಕದ ಅಮೂಲ್ಯ ರತ್ನ ನಮ್ಮ ಗಂಗೂಬಾಯಿ ಹಾನಗಲ್ ಅವರು. ಸಂಗೀತ ಲೋಕಕ್ಕೆ ಇವರ ಕೊಡುಗೆ ಅವಿಸ್ಮರಣೀಯ.

ಹಾಗೆಯೇ 12ನೇ ಶತಮಾನದಲ್ಲೂ ಕೂಡ ಅನೇಕರು ಸಾಧಕ ಮಹಿಳೆಯರಿದ್ದರು, ವಚನಕಾರ್ತಿಯರಿದ್ದರು. ಅದರಲ್ಲಿ ಇವತ್ತು ನಾವು ಅಲ್ಲಮ್ಮ ಪ್ರಭುಗಳಂತಹ ಮಹಾಜ್ಞಾನಿಯನ್ನೇ ಸಂವಾದದಲ್ಲಿ ಎದುರಿಸಿದ ಕೀರ್ತಿ ಮುಕ್ತಾಯಕನಿಗೆ ಸಲ್ಲುತ್ತೆ. ಮುಕ್ತಾಯಕನ ಬಗ್ಗೆ ತಿಳಿಯೋಣ. ಅಕ್ಕ ಮಹಾದೇವಿ ಭಕ್ತಿ ಮಾರ್ಗಕ್ಕೆ ಹೆಸರಾದರೆ ಮುಕ್ತಾಯಕ ಜ್ಞಾನ ಮಾರ್ಗಕ್ಕೆ ಹೆಸರಾಗ್ತಾರೆ. ಮುಕ್ತಾಯಕ 12ನೇ ಶತಮಾನದ ವಚನ ಸಾಹಿತ್ಯದಲ್ಲಿ ಕೇವಲ ಶರಣೆಯಾಗಿ ಗುರುತಿಸಿಕೊಳ್ಳದೆ ಶ್ರೇಷ್ಠ ತತ್ವಜ್ಞಾನಿಯಾಗಿ ಛಾಪು ಮೂಡಿಸ್ತಾರೆ. ಇವರು ಗದಗ ಜಿಲ್ಲೆಯ ಲಕ್ಕುಂಡಿಯವರು. ತಮ್ಮ ಅಣ್ಣ ಅಜಗಣ್ಣನಿಂದಲೇ ಜ್ಞಾನವನ್ನು ಪಡೆದ ಇವರು ಅಣ್ಣನನ್ನು ತಮ್ಮ ಗುರುವೆಂದೇ ಭಾವಿಸುತ್ತಾರೆ. ಅಣ್ಣನನ್ನು ಕಂಡರೆ ವಿಶೇಷವಾದ ಪ್ರೀತಿ ಇವರಿಗಿರುತ್ತೆ. ಅಲ್ಲಮ್ಮ ಪ್ರಭುಗಳ ಒಂದು ಮಾರ್ಗದರ್ಶನದಂತೆ, ಹಾಗೆ ಅಣ್ಣನ ಒಂದು ಜ್ಞಾನದ ಮಾರ್ಗದರ್ಶನದಂತೆ ಅವರು ಅನೇಕ ವಚನಗಳನ್ನು ರಚಿಸ್ತಾರೆ. ಅವರು ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೀತಾರೆ. ಅವರ ವಚನಗಳಲ್ಲಿ ವೈಚಾರಿಕತೆ, ಸ್ವತಂತ್ರ ಚಿಂತನೆ ಕಂಡುಬರುತ್ತೆ. ಇವರ ವಚನಗಳ ಅಂಕಿತ ನಾಮ ಅಜಗಣ್ಣ ಅಂತಲೇ, ಅಜಗಣ್ಣ ತಂದೆ ಅಂತ ಇಟ್ಕೊಂಡಿರ್ತಾರೆ. ಇವರ ವಚನಗಳಲ್ಲಿ ದ್ವೈತ, ಅದ್ವೈತದ ಜಿಜ್ಞಾಸೆ, ಆಮೇಲೆ ತತ್ವಜ್ಞಾನ ಅಭಿವ್ಯಕ್ತಿಗೊಂಡಿದೆ ಅಂತಲೇ ಹೇಳ್ಬೋದು. ಮುಕ್ತಾಯಕ ತನ್ನ ವಚನಗಳಲ್ಲಿ ಲೌಕಿಕ ಭ್ರಮೆ ಮತ್ತು ಅಜ್ಞಾನವನ್ನು ತೊಡೆದುಹಾಕಲು ಆತ್ಮಜ್ಞಾನವೇ ಮುಖ್ಯ ಅಂತ ಸಾರ್ತಾರೆ. ನಾನು ಎಂಬ ಅಹಂಕಾರ ಮರೆತು ಅಂತರಂಗದಲ್ಲಿ ಪರತತ್ವವನ್ನು ಕಂಡುಕೊಂಡಾಗ ಮಾತ್ರ ನಿಜವಾದ ಅರಿವು ಉಂಟಾಗುತ್ತೆ ಅಂತ ಹೇಳ್ತಾರೆ ಮುಕ್ತಾಯಕ.

0: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯಾ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೇ,
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಹಾಗೆ ಮುಕ್ತಾಯಕ್ಕ ಅವರ ವಚನಗಳು ಲಭ್ಯ ಇದೆ, 32 ವಚನಗಳು ಸಿಕ್ಕಿದೆ. ಆ ವಚನಗಳಲ್ಲಿ ಅಂತರಂಗದ ಅರಿವು, ಆತ್ಮ ಸಾಕ್ಷಾತ್ಕಾರ, ನಿರ್ಭಯತೆಯನ್ನು ನಾವು ಕಾಣಬಹುದು. ನೇರ ನುಡಿ, ನಿಷ್ಠುರತೆ ಇವರ ವಚನಗಳ ವಿಶೇಷತೆನೆ ಅಂತಲೇ ಹೇಳ್ಬೋದು. ತಾನು ಅಜಗಣ್ಣನ ತಂಗಿ ಅನ್ನುವಂತಹ ಅಭಿಮಾನ ಅವರಲ್ಲಿತ್ತು. ಅಜಗಣ್ಣನ ಆದರ್ಶಗಳಲ್ಲಿ ಬೆಳೆದ ಮುಕ್ತಾಯಕ ನಿಜವಾದ ಶರಣೆ, ನಿಷ್ಠುರವಾದ ಜ್ಞಾನಿಯಾಗಿರ್ತಾರೆ. ಇವರ ವಚನವೊಂದನ್ನು ಕೇಳೋಣ ಈಗ. ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ, ನುಡಿದಡೇನು ನುಡಿಯದಿರ್ದಡೇನು, ಹಿಡಿದ ರಥ ಬಿಡದಿರಲು, ಅದೇ ಮಹಾಜ್ಞಾನದಾಚರಣೆ ಎಂಬುದು ಎಂಬೆನು ಅಜಗಣ್ಣ ತಂದೆ ಅಂತ ಹೇಳಿ ವಚನ ಬರೆದಿದ್ದಾರೆ. ಎಷ್ಟೊಂದು ಇದರಲ್ಲಿ ನಮಗೆ ಜೀವನಕ್ಕೆ ದಾರಿದೀಪ ಇದೆ ಅಲ್ವಾ? ಹೀಗೆ ನಡೆ ಮತ್ತೆ ನುಡಿಗಳಲ್ಲಿ ಪರಿಶುದ್ಧವಾಗಿರೋದಕ್ಕೆ ಕರೆ ಕೊಡ್ತಾರೆ ಮುಕ್ತಾಯಕ. ಸಾಧಕ ತನ್ನ ಅಂತರಂಗದ ಬೆಳಕಿನಲ್ಲಿ ಬದುಕನ್ನು ಸಾಗಿಸೋದಕ್ಕೆ ದಾರಿ ತೋರುತ್ತೆ ಈ ಎಲ್ಲ ವಚನಗಳು.

ಪರಿಮಳ ಕಾರ್ಯಕ್ರಮದಲ್ಲಿ ಮಹಿಳಾ ಸಾಧಕಿಯರ ಬಗ್ಗೆ ತಿಳಿತಾ ಸಾಕ್ತಾ ಇದ್ದೀವಿ. ಇದರಲ್ಲಿ ನಾವು ಮುಂದೆ ತಿಳಿಯುವಂತಹ ವ್ಯಕ್ತಿ ವೈದೇಹಿಯವರು. ಸಾಹಿತ್ಯ ಲೋಕದಲ್ಲಿ ದೊಡ್ಡ ಹೆಸರು ವೈದೇಹಿಯವರದು. ಹನಿ ಹನಿ ಗುಡಿದ್ರೆ ಹಳ್ಳ ಎಂಬ ಕನ್ನಡ ನಾಣ್ಣುಡಿಯ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಸಾಹಿತ್ಯ ಲೋಕದಲ್ಲಿ ವೈದೇಹಿ ಹನಿ ಹನಿಯಾಗಿ ನದಿಯಾಗಿ ಹರಿದು ಸಾಗರವನ್ನು ಸೇರಿದ ಧೀಮಂತ ಲೇಖಕಿ. ಇವರು ಶಿವಮೊಗ್ಗದ ಸೊಸೆ ಎನ್ನುವುದು ನಮ್ಮ ಹೆಮ್ಮೆ. ಇವರು ಬಳಸುವ ಭಾಷೆ ವಿಶೇಷವಾದ ಕುಂದಾಪುರದ ಕನ್ನಡ. ಅವರೇ ಹೇಳುವಂತೆ ಕುಂದ ಕನ್ನಡ ಕುಂದಗನ್ನಡ ಇವರ ಕಥೆಗಳನ್ನು ಓದುವಾಗ ಕಾವ್ಯವನ್ನು ಓದಿದ ಅನುಭವ ನಮ್ಮದು. ನಮ್ಮ ಮನದಾಳದ ಭಾವನೆ ಅನುಭವಗಳಿಗೆ ತಮ್ಮ ಬರಹದಲ್ಲಿ ರೂಪ ಕೊಡ್ತಾರೆ ಇವರು. ತಮ್ಮ ಬದುಕಿನಲ್ಲಿ ಕಂಡು ಕೇಳಿ ಅನುಭವಿಸಿ ಬರೆದ ಕಥೆಗಳ ಮೂಲಕ ಓದುಗರ ಮನದಾಳದಲ್ಲಿ ಇಳಿದು ಬಿಡ್ತಾರೆ ಲೇಖಕಿ. ಓದುಗರನ್ನ ಕಾಡುವಂತಹ ಹಿಡಿದಿಡುವಂತಹ ಶಕ್ತಿ ಇವರ ಕಥೆಗಳಲ್ಲಿದೆ ಅಂತಲೇ ಹೇಳ್ಬೋದು.

ಈಗ ಕಾಮನಬಿಲ್ಲು ಚಿತ್ರದ ಗೀತೆಯನ್ನ ಕೇಳಿದ್ವಿ. ಬಾಲಸುಬ್ರಹ್ಮಣ್ಯಂ ಮತ್ತು ಸುಲೋಚನಾ ಅವರು ಧ್ವನಿಯಾಗಿದ್ರು. ಜಿ ಉದಯ್ ಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿದ್ದಂತಹ ಗೀತೆ ಕೇಳಿದ್ವಿ. ನಾವು ಸಾಧಕ ಮಹಿಳೆಯರ ಬಗ್ಗೆ ತಿಳಿತಾ ಸಾಕ್ತಾ ಇದ್ವಿ, ವೈದೇಹಿಯವರ ಬಗ್ಗೆ ತಿಳಿತಾ ಇದ್ವಿ. ವೈದೇಹಿಯವರು ಕುಂದಾಪುರದ ಖ್ಯಾತ ವಕೀಲರಾದ ಶ್ರೀ ಎವಿಎನ್ ಹೆಬ್ಬಾರ್ ಹಾಗೂ ಶ್ರೀಮತಿ ಮಹಾಲಕ್ಷ್ಮಿ ಅವರಿಗೆ ಪುತ್ರಿಯಾಗಿ 12 ಫೆಬ್ರವರಿ 1945 ಜನಿಸ್ತಾರೆ. ತಮ್ಮ ಹುಟ್ಟೂರಲ್ಲೇ ಬಿಕಾಂ ಅವರಿಗೆ ಶಿಕ್ಷಣ ಪಡಿತಾರೆ. 1968 ಶಿವಮೊಗ್ಗದ ಶ್ರೀಯುತ ಶ್ರೀನಿವಾಸ ಮೂರ್ತಿಯವರನ್ನು ವಿವಾಹವಾಗ್ತಾರೆ. ಇವರಿಗೆ ಇಬ್ಬರು ಸುಪುತ್ರಿಯರಿದ್ದಾರೆ. ಹಾಗೆಯೇ ಇವರು ಬಾಲ್ಯದಿಂದಲೇ ಓದು ಬರಹ ಸಂಗೀತದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿರ್ತಾರೆ. ಸದಾ ಲವಲವಿಕೆಯಿಂದ ಇದ್ದು ಬದುಕಿನಲ್ಲಿ ಎದುರಾದ ಕಷ್ಟಗಳನ್ನು ಲವಲವಿಕೆ ಎದುರಿಸಿ ಜೀವನ ನಡೆಸಿದವರು ವೈದೇಹಿಯವರು. ಹಲವು ಹೆಸರಾಂತ ಲೇಖಕರ ಕೃತಿಗಳನ್ನು ಓದುತ್ತಾ ಕೇಳುತ್ತಾ ಸಾಹಿತ್ಯ ಕ್ಷೇತ್ರದಲ್ಲಿ ಅಡಿಯಿಟ್ಟಂಥವರು ವೈದೇಹಿಯವರು. ಅವರೇ ಹೇಳುವಂತೆ ಅವರ ಮೆಚ್ಚಿನ ಲೇಖಕ ಶಿವರಾಮ್ ಕಾರಂತ್ ಯುವರನ್ನು

ಪರಿಮಳ ಕಾರ್ಯಕ್ರಮದಲ್ಲಿ ಮಹಿಳಾ ಸಾಧಕಿಯರ ಬಗ್ಗೆ ಮಾತಾಡ್ತಾ ಇದ್ವಿ. ವೈದೇಹಿ ಅವರ ಬಗ್ಗೆ ತಿಳಿತ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ವೈದೇಹಿ ಅವರು ಹಲವಾರು ರಾಷ್ಟ್ರ ಪ್ರಶಸ್ತಿ ಹಾಗೂ ರಾಜ್ಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅವರ ಸಣ್ಣ ಕಥೆಗಳಿಗೆ 2 ಬಾರಿ ರಾಷ್ಟ್ರೀಯ ಕಥಾ ಪ್ರಶಸ್ತಿ ಲಭಿಸಿದೆ. ಇವರ ಕಥಾ ಸಂಕಲನ ಕ್ರೌಂಚ ಪಕ್ಷಿಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಲಭಿಸಿದೆ. ಹೆಮ್ಮೆಯ ವಿಷಯ ಅಲ್ವಾ ಇದು. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಅತ್ಯುಮೊಬ್ಬೆ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅನುಪಮ ನಿರಂಜನ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಇವರಿಗೆ ಲಭ್ಯವಾಗಿದೆ. ಗಿರೀಶ್ ಕಾಸರವಳ್ಳಿಯವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಗುಲಾಬಿ ಟಾಕೀಸ್ ಮತ್ತು ಹೊಸ ಅಲೆಗಳು ಚಲನಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯ ಸ್ವರ್ಣ ಪದಕ ಪ್ರಶಸ್ತಿ ಕೂಡ ಬಂದಿದೆ. ಅಮ್ಮಚ್ಚಿಯ ನೆನಪುಗಳು ಎಂಬ ಕಥೆಯು ಚಲನಚಿತ್ರವಾಗಿದ್ದು ಇವರ 3 ಕಥೆಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ.

ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ಇದಾಗಿತ್ತು ಇಂದಿನ ಪರಿಮಳ ಮುಕ್ತ ಮಾತು ಕಾರ್ಯಕ್ರಮ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಬಾನುಲಿ ಗೆಳತಿ ಶಿಲ್ಪಾ. ಮುಂದಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಲಿದ್ದಾರೆ ಆರ್ಜೆ ಮಂಜುನಾಥ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ಜನರ ಆಶೀರ್ವಾದದೊಂದಿಗೆ ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಸಿರುವ ಈ ಸಾರ್ಥಕ ಸಂದರ್ಭದಲ್ಲಿ ಸರ್ಕಾರದ ಎಲ್ಲಾ ಸಾಧನೆಗಳ ಶ್ರೇಯಸ್ಸನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ವರದಿಗಳು ಕೇವಲ ಊಹಾಪೋಹ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಮುಂದಿನ 5 ವರ್ಷಗಳ ಕಾಲ 25,530 ಕೋಟಿ ರೂಪಾಯಿಗಳ ಸಾರ್ಥಕ್ ಪಿಡಿಎಸ್ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯು ರಾಜ್ಯದೊಳಗಿನ ಆಹಾರ ಧಾನ್ಯಗಳ ಪೂರೈಕೆಯ ಚಾಲನೆ ನಿರ್ವಹಣೆ ಮತ್ತು ಆರ್ಥಿಕ ಬೆಂಬಲವನ್ನು ನೀಡುವ ಗುರಿ ಹೊಂದಿದೆ. ಹೆಚ್ಚುವರಿ ಸಿಬ್ಬಂದಿ ಹಾಗೂ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ವಿಂಡ್ ಟನಲ್ ಕೆಳಸೇತುವೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ವರದಿಯಾಗಿದ್ದ ಶಂಕಿತ ಎಬೋಲಾ ಪ್ರಕರಣದ ಪ್ರಯೋಗಾಲಯ ತಪಾಸಣೆ ವರದಿ ಬಂದಿದ್ದು ಸಂಪೂರ್ಣವಾಗಿ ನೆಗೆಟಿವ್ ಆಗಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಆ ವ್ಯಕ್ತಿಗೆ ಯಾವುದೇ ಸೋಂಕು ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಹವಾಮಾನ ಬದಲಾವಣೆ, ನಗರೀಕರಣ,

ಅಂತರ್ಜಲ ಕುಸಿತ ಹಾಗೂ ಮೂಲ ಸೌಕರ್ಯಗಳ ಮೇಲಿನ ಒತ್ತಡದಂತಹ ಭವಿಷ್ಯದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ತಂತ್ರಜ್ಞಾನಗಳು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯಶಸ್ವಿ 18 ವರ್ಷಗಳ ಕಾರ್ಯಾಚರಣೆಯನ್ನು ಪೂರೈಸಿದ ಸ್ಮರಣಾರ್ಥ ಭಾರತೀಯ ಅಂಚೆ ಇಲಾಖೆಯು ಶಾಶ್ವತ ಚಿತ್ರಾತ್ಮಕ ಅಂಚೆ ಚೀಟಿಯ ರದ್ದತಿ ಮೊಹರು, ವಿಶೇಷ ಅಂಚೆ ಲಕೋಟೆ ಹಾಗೂ ಅಂಚೆ ಕಾರ್ಡ್ಗಳನ್ನು ಬಿಡುಗಡೆಗೊಳಿಸಿದೆ. 5 ಬಾರಿಯ ಒಲಿಂಪಿಯನ್ ಹಾಗೂ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ಮಾಜಿ ಗೌರವ ಪ್ರಧಾನ ಕಾರ್ಯದರ್ಶಿ ರಾಜ ರಣವೀರ್ ಸಿಂಗ್ ದೀರ್ಘಕಾಲದ ಅನಾರೋಗ್ಯದಿಂದಾಗಿ ಇಂದು ನಿಧನ ಹೊಂದಿದ್ದಾರೆ. ಸಿಂಗಾಪುರ ಟೂರ್ನಿಯಲ್ಲಿ ಭಾರತದ HS ಪ್ರಣಯ್ ಇಂಡೋನೇಷ್ಯಾದ ಜೊನಾಥನ್ ಕ್ರಿಸ್ಟಿ ಅವರನ್ನು 10-21, 21-12, 21-18 ಸೆಟ್ಗಳಿಂದ ಸೋಲಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹಿ ಸಮಯ ಪರ್ ಸಹಿ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕ್ಯಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ್.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
2: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮತ್ತೊಂದು FM.
1: ಶುಭ ಸಂಜೆ, ಸಮಯ 5:06. ನೀವು ಕೇಳ್ತಾ ಇದ್ರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಏನ್ ಸಮಾಚಾರ ರೀ, ಎಲ್ರೂ ಹೇಗಿದ್ರ ಅಂತ ಕೇಳ್ತಾ ಈ ಸಂಜೆಯ ಪ್ರಸಾರದಲ್ಲಿ ನಿಮ್ ಸತಿ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಟಕ ಟಕ್ ಅಂತ ಇವತ್ತಿನ ಸಂಜೆಯ ಪ್ರಸಾರದಲ್ಲಿ, ಹಾಗೆ ನಾಳೆಯ ಪ್ರಸಾರದಲ್ಲಿ ಅವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಕಾಯ್ತಾ ಇದೆ ಅಂತ ತಿಳ್ಕೊಳ್ಳೋ ಸಮಯ ಇದು. ಇಂದು ಸಂಜೆ ಮೊದಲಿಗೆ 5:05 ಸೇಫ್ ಟೈಮ್ನಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್ ನಿಮ್ಮ ಜೊತೆ ಆಗುತ್ತೆ. ಇನ್ನು 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನು 6:02 ಪೆಪಿ ಸಾಂಗ್ಸ್ ಗಳನ್ನ ಕೇಳುವಂತಹ ಗಾನ ಬಜಾನ. ಮತ್ತು ಗಾನ ಬಜಾನದಲ್ಲಿ ಒಂದು ಸಖತ್ತಾಗಿರೋ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ನಿಮ್ಗಾಗಿ ಕಾಯ್ತಾ ಇದೆ. ಏನಿರ್ಬೋದು ವಿಚಾರ, ಗೆಸ್ ಮಾಡ್ತಾ ಇರಿ. ಇನ್ನು 6:55 ಕನ್ನಡ ರತ್ನಭಂಡಾರದ ಮರುಪ್ರಸಾರ. ಇನ್ನು 7:07 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ. ಇಂದಿನ ಆಕಾಶಬುಟ್ಟಿಯಲ್ಲಿ ಹಿಂದೂಸ್ತಾನಿ ಸಂಗೀತ ಕಲಾವಿದರಾದ ಪಂಡಿತ್ ವಿಶ್ವನಾಥ್ ನಾಕೋಡ್ ಅವರ ಸಂದರ್ಶನವನ್ನು ಕೇಳಲಿದ್ದೀರಿ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು 8:02 ಮಧುರ ಆಲಾಪ, ಕನ್ನಡ ಮತ್ತು ಹಿಂದಿ ಹಾಡುಗಳನ್ನ ಕೇಳ್ತೀರ. 10:15 ಮಧುರ ಹಿಂದಿ ಹಾಡುಗಳು, ಹಿಂದಿ ಮೆಲೋಡಿಸ್ ನಿಮ್ ಜೊತೆ ಆಗುತ್ತೆ. ಇನ್ನು 10:02 ಎಂದಿನಂತೆ ನಿಮ್ಮ ನೆಚ್ಚಿನ ಪ್ರೇಮ ನಿನಾದ. ಇನ್ನು ನಾಳೆ 28 ಅಂದ್ರೆ ಗುರುವಾರ, ಗುರುವಾರದ ಪ್ರಸಾರದಲ್ಲಿ ಬೆಳಗ್ಗೆ ಪ್ರಸಾರದಲ್ಲಿ ಮೊದಲಿಗೆ ನಿಮ್ ಜೊತೆ ಆಗುತ್ತೆ 6:05 ನಾದೋಪಾಸನೆ. ಇನ್ನು 7:15 ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. ಇನ್ನು 9:00 ಇಂದಿನ ವಿಶೇಷ, ನಾಳೆಯ ವಿಶೇಷ ಏನು ತಿಳ್ಕೋಬೇಕಾ? ಹಾಗಾದ್ರೆ ನಾಳೆ ಬೆಳಗ್ಗೆ ಮಿಸ್ ಮಾಡದೆ ಚೂರ್ ಮಾಡಬೇಕು 102.9 FM. ಇನ್ನು 10:02 ಓಲ್ಡ್ ಈಸ್ ಗೋಲ್ಡ್. ಇನ್ನು 11:02 ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳು ನಿಮ್ಗಾಗಿ ಮೂಡ್ ಬರುತ್ತೆ. 11:30 ಕಲಾಭಾರತಿ ನಿಮ್ಮ ಜೊತೆ ಆದರೆ 12:05 ನಿಮ್ಮದೇ ನೆಚ್ಚಿನ ಕರೆಗೊಂದು ಹಾಡು. ಇನ್ನು 1:20 ನಮ್ಮ ನಾಡು. 2:15 ಸ್ಪಂದನ. 2:40 ಒಂದೇ ಚಿತ್ರದ ಗೀತೆಗಳನ್ನ ಕೇಳುವಂತಹ ಚಿತ್ರತಾನ. ಇನ್ನು 3:00 ಸಖಿ ಸಹೇಲಿ ಮತ್ತು ಇನ್ನಿತರ ಹಿಂದಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹಪ್ರಸಾರದೊಂದಿಗೆ. 10:00 ಪರಿಮಳದ ಘಮಲು ನಿಮ್ಮ ಮನೆ ಮನಗಳಿಗೆ. 5:05 ಓಲ್ಡ್ ಈಸ್ ಗೋಲ್ಡ್ ನಿಮ್ಮ ಜೊತೆ ಆದರೆ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಗಾನ ಬಜಾನ ನಿಮ್ಮ ಜೊತೆ ಆದರೆ 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:07 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ ನಿಮ್ಮ ಜೊತೆ ಆದರೆ 7:27 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ನಮ್ಮ ಆಯ್ಕೆ ನಿಮ್ ಜೊತೆ ಆದರೆ 9:15 ಎಂದಿನಂತೆ ಮಧುರ ಹಿಂದಿ ಹಾಡುಗಳು ಹಾಗೂ 10:00 ಪ್ರೇಮ ನಿನಾದ. ಇದಾಗಿತ್ತು ಇಂದಿನ ಸಂಜೆಯ ಪ್ರಸಾರದಲ್ಲಿ ಹಾಗೂ ನಾಳೆಯ ಪ್ರಸಾರದಲ್ಲಿ ಅವೆಲ್ಲ ಕಾರ್ಯಕ್ರಮಗಳು ನಿಮ್ಗಾಗಿ ಕಾಯ್ತಾ ಇವೆ ಅಂತ ತಿಳಿಸಿಕೊಡುವಂತಹ ಕಾರ್ಯಕ್ರಮ ವಿವರ ಸಮಯ 5:11 ಆಗಿದೆ. ಓಲ್ಡ್ ಈಸ್ ಗೋಲ್ಡ್ ಅನ್ನ ಶುರು ಮಾಡೋಣ. ಓಲ್ಡ್ ಈಸ್ ಗೋಲ್ಡ್ ಅಲ್ಲಿ ಒಂದಷ್ಟು ಹಿತವಾದ ತಂಪಾದ ಕನ್ನಡ ಹಳೆಯ ಹಾಡುಗಳನ್ನ ಕೇಳ್ತಾ ಸಾಗೋಣ. ಈಗ ಕೇಳಿ, ಎಂದೆಂದು ನಿನ್ನನ್ನು ಮರೆತು. ಆದ್ರೆ ಈ ಹಾಡಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಏನು ಸ್ಪೆಷಾಲಿಟಿ ಅಂತ ಕೇಳ್ತಾ ಇರ್ತೀರ? ಈ ಹಾಡನ್ನ ಕೇಳಿ ನೀವೇ ಗೆಸ್ ಮಾಡಿ ಏನು ಇದರ ಸ್ಪೆಷಾಲಿಟಿ ಅಂತ.

ಸೊ ನಾನು ಹೇಳಿದೆ ಈ ಹಾಡನ್ನ ಕೇಳಿ ಇದರ ಇಂಟ್ರೆಸ್ಟಿಂಗ್ ವಿಚಾರ ಏನು, ಒಂದು ಅನ್ನೋನ್ ಫ್ಯಾಕ್ಟ್ ಹೇಳ್ತೀನಿ ಅಂತ ನಾ ಹೇಳಿದೆ. ಏನು ಯಾರು ಗೆಸ್ ಮಾಡಿದ್ದಾರೆ ನೋಡೋಣ. ಹಳೆಯ ರಾಜ್ ಗೀತೆಯ ರೀಮಿಕ್ಸ್ ಹಳೆಯ ಎರಡು ಕನಸು ಚಿತ್ರದ ಹಾಡನ್ನ ಮತ್ತೆ ಅಳವಡಿಸ್ಕೊಂಡಿದ್ದಾರೆ ಅಂತ ಹರೀಶ್ ಮಲ್ಲೇಶ್ವರ ಅವರು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಶುಭ ಸಂಜೆ ಮಂಜುನಾಥ್. ಈ ಹಾಡಿನ ಗಾಯಕರು ಒರಿಜಿನಲ್ ಅಲ್ಲ, ಡಬ್ಬಿಂಗ್ ಆಗಿದೆ, ಇದೇ ಸ್ಪೆಷಲ್ ಹೌದಲ್ವಾ ಅಂತ ಇದ್ದಾರೆ. ನಿಮ್ಗೆ ವಿಷಯ ಏನು ಅಂತ ಗೊತ್ತಾಗಿದೆ, ಬಟ್ ಸ್ಟಿಲ್ ಅದನ್ನ ಕನ್ವೆ ಮಾಡೋ ರೀತಿ ಸರಿಯಾಗಿಲ್ಲ, ಡಬ್ಬಿಂಗೇ ಬೇರೆ. ಹಾಗೆ ಹನುಮಂತಪ್ಪ ಅವರು ಕೂಡ ಸಂದೇಶವನ್ನ ಕಟ್ಕೊಂಡಿದ್ದಾರೆ, ಶುಭ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇರೋದು ಯಾರು, ಕವಿತಾ ಅವರು ಹೇಳ್ತಾ ಇದ್ದಾರೆ.

ಈ ಹಾಡಿನ ವಿಶೇಷತೆ ಏನು ಅಂತ ಹೇಳಿಬಿಡೋಣ ಅಲ್ವಾ, ಏನಂತೀರಾ? ಮೂಲ ಗಾಯನ, ಈ ಹಾಡಿನ ಮೂಲ ಗಾಯನ ಯಾರು ಹಾಡಿರೋದು ಅಂದರೆ ಪಿ ಬಿ ಶ್ರೀನಿವಾಸ್ ಅವರು, ಹಾಗೆ ಪಿ ಸುಶೀಲ ಅವರು ಅಂತ ನಮಗೆ ಗೊತ್ತಿದೆ. ಮುದ್ದಿನ ಕಣ್ಮಣಿ ಚಿತ್ರದಲ್ಲಿ ಅದೇ ಹಾಡನ್ನು ಮತ್ತೆ ಬಳಸ್ಕೋತಾರೆ. ಶಿವರಾಜ್ ಕುಮಾರ್ ಅವರ ಚಿತ್ರ ಇದು. ಈ ಗೀತೆಯನ್ನು ಆಡಿರೋದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಅವರು. ಮತ್ತೊಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ಗಳು ನಿಮ್ಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಇಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ.

ಸಮಯ 5:22. ಓಕೆ, ನಾಗರಾಜ್ ಶರ್ಮಾ ಅವರು ಮೂಲಗೀತೆಯನ್ನು ಹಾಡಿದವರು, ಸುಶೀಲ ಅವರೆಲ್ಲ ವಾಣಿ ಜೈರಾಮ್ ಅವರು ಅಂತ ಹೇಳ್ತಾ ಇದಾರೆ. ಎಸ್, ನಿಮ್ಮ ಸಂದೇಶ ಸರಿಯಾಗಿದೆ. ಏನಾಗುತ್ತೆ ಅಂದ್ರೆ, ಕೆಲವೊಮ್ಮೆ ಈಗಷ್ಟೇ ಬರ್ಬೇಕಾದ್ರೆ, ನಾನು ಸ್ಟುಡಿಯೋಗೆ ಬರ್ಬೇಕಾದ್ರೆ, ಹಾಡು ಹಳೆಯದಾದರೇನು ಭಾವನವನವೇನು ಅಂತ ಹಾಡನ್ನ ಕೇಳ್ಕೊಂಡು ಬರ್ತಾ ಇದೆ. ಆ ವಾಣಿ ಜೈರಾಮ್ ಅವರ ಕಂಠ ಸಿರಿಯಲ್ಲಿ ಕಳೆದು ಹೋದಂತಹ ನಾನು ಎಂದೆಂದು ನಿನ್ನನ್ನು ಮರೆತು ಹಾಡಲಿ. ಅದನ್ನು ಹಾಡಿರೋದು ವಾಣಿ ಜೈರಾಮ್ ಅವರು, ಆದರೆ ಪಿ ಸುಶೀಲ ಅವರು ಅಂತ ಹೇಳಿದೆ. ತಪ್ಪಿಗಾಗಿ ಕ್ಷಮೆ ಇರಲಿ. ಎಷ್ಟೊಂದು ಜನ ಸಂದೇಶವನ್ನು ಕಳಿಸ್ಕೊಡಿದ್ರೆ ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಈಗ ವಾಣಿ ಜೈರಾಮ್ ಅವರ ಕಂಠ ಸಿರಿಯಲ್ಲಿ ಕಳೆದೋಗಿದೆ ಅಂತ ನಾನು ಈಗಷ್ಟೇ ಯಾವ ಹಾಡಿನ ಬಗ್ಗೆ ಮಾತಾಡಿದೆ ಅದೇ ಹಾಡನ್ನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಯಾವ ಹಾಡು? ಹಾಡು ಹಳೆಯದ ಆದರೇನು ಭಾವ ನವನವಿನ ಅಲ್ವಾ. ಹಾಡು ಎಷ್ಟೇ ಹಳೆಯದಾಗಿದ್ರು ಕೂಡ ಪ್ರತಿ ಬಾರಿ ಕೇಳಿದಾಗಲೂ ಕೂಡ ಅದರ ಭಾವ ಹೊಸದಾಗೇ ಫೀಲ್ ಆಗುತ್ತೆ.

0: ಅಂತಮ್ಮನವ್ರೆ, ಇಷ್ಟೊಂದ್ ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನೂ ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5,000-6,000 ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ.

ಸಮಯ 5:31 ಉಳಿಸ್ಕೊಳ್ಳ ಕೇಳ್ತಾ ಇದ್ದೀರಾ. ಶುಭ ಸಂಜೆ. ಎಲ್ಲಾ ಗೀತೆಗಳು ಸೂಪರ್ ಆಗಿದೆ. ಹಳೆಯ ಹಾಡುಗಳಲ್ಲಿರುವಂತಹ ಪ್ರೀತಿ, ಸುಮಧುರ ಭಾವನೆ, ಮರ್ಯದ ಹರುಷ ಎಷ್ಟು ಚೆನ್ನಾಗಿರುತ್ತೆ. ಮರ್ಯದ ಹರುಷ ಸುದಿನ, ಈ ಹಾಡು ಎಷ್ಟು ಚೆನ್ನಾಗಿದೆ. ಪ್ರಸಾರಕ್ಕಾಗಿ ಧನ್ಯವಾದ ಅಂತ ಪಿ ಬಿಂದುಮತಿ ಅವರು ಯಲಹಂಕದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಚಿಂತೆಗಳ ನಡುವೆ ನಿಜವಾಗ್ಲೂ ನೆಮ್ಮದಿ ಕೊಟ್ಟಿದ್ದು ಆಕಾಶವಾಣಿ ಅಂತ ಸ್ನೇಹಿತರೊಬ್ಬರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ತಮ್ಮ ಪ್ರೀತಿಯ ಸಂದೇಶಕ್ಕಾಗಿ. ಮುಸಂಜೆಯ ಓಲ್ಡಿಸ್ಗಳು ತುಂಬಾ ಚೆನ್ನಾಗಿದೆ ಅಂತ ಅರುಣಾ ಮೈತ್ರಿ ಅವರು ಜೆಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಮುಸಂಜೆಯನ್ನ ಮತ್ತಷ್ಟು ರಂಗಾಗಿಸೋದಿಕ್ಕೆ ಒಂದಷ್ಟು ಚಂದದ ಹಾಡಿಗೆ ಹಾಡುಗಳು ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ. ಮಂಜು ಮಂಜು ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
2: ಹಳೆಯ ಬಂಗಾರದ ಗೀತೆಗಳು,
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗ್ತಾ ಇದೆ 5:40. ಈಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಇವತ್ತಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ಅನೇಕ ವಿಷಯವಾಗಿ ನಾವು ಮಾಹಿತಿಗಳನ್ನು ಪಡಿತಾ ಹೋಗ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ. ಇವತ್ತು ಈ ಬ್ಯಾಂಕ್ಗಳಲ್ಲಿ KYC ಮಾಡಬೇಕು ಅಂತ ಸತತವಾಗಿ ಅವರು ಮೆಸೇಜರ ಕಳಿಸ್ತಾರೆ, ಅಥವಾ ನಮಗೆ ಗೊತ್ತಾಗುತ್ತೆ KYC ಅಪ್ಡೇಟ್ ಮಾಡಬೇಕಾಗಿದೆ ಹಾಗೆ ಹೇಗೆ ಅಂಥೇಳಿ. ನಮ್ಮ ಗ್ರಾಹಕರು ಅಥವಾ ಜನರು ತುಂಬ ಹೆದರ್ಬಿಡ್ತಾರೆ, ಅಯ್ಯೋ ಏನೋ ನನ್ನ ಅಕೌಂಟ್ ಎಲ್ಲ ದುಡ್ಡೆಲ್ಲ ಅಲ್ಲೇ ಇದೆ, ಏನು ಮಾಡಬೇಕು ಅಂತ ಸ್ವಲ್ಪ ಹೆದರ್ತಾರೆ. ಹೇಗೆ ಈ KYC ಇದರ ಮಹತ್ವ ಏನು, ಯಾವ ರೀತಿ ಇದನ್ನು ಮಾಡಬೇಕಾಗತ್ತೆ, ಬ್ಯಾಂಕ್ನವರು ಕೂಡಲೇ ಅಷ್ಟು ಸಡನ್ ಆಗಿ ನಮಗೆ ಮೆಸೇಜು ಇತ್ಯಾದಿ ಕಳಿಸೋದು ಇವೆಲ್ಲವೂ ಕೂಡ ಆತಂಕಕ್ಕೆ ಈಡ್ ಮಾಡ್ತದ?
3: ಸರ್, ನಿಮ್ ಪ್ರಶ್ನೆ ಸರಿ ಇದೆ. ಸೊ KYC ಅಂದ್ರೆ ಮೊದಲಿಗೆ ಏನಂತ ನಾನು ಹೇಳ್ತೇನೆ. ಸೊ KYC ಅಂದಾಗ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ನೋ ಯೋರ್ ಕಸ್ಟಮರ್ ಅಂತ. ಇದು ಕೇವಲ ಒಂದು ಫಾರ್ಮಾಲಿಟಿ ಮಾತ್ರ ಅಲ್ಲ, ಇದು ನಿಮ್ಮ ಬ್ಯಾಂಕ್ ಖಾತೆಯ ಕಾನೂನಿನ ಗುರುತಾಗಿದೆ. ಸೊ ಇವಾಗ ನೀವು ಯಾವಾಗ್ಲೂ ಆಗ್ಲಿ ಸರಳವಾಗಿ ಹೇಳ್ಬೇಕಂದ್ರೆ ಬ್ಯಾಂಕ್ ನಿಮ್ಮನ್ನು ಗುರುತಿಸಿಕೊಳ್ಬೇಕು, ಈ ವ್ಯಕ್ತಿ ನಮ್ಮ ಬ್ಯಾಂಕ್ ಅಲ್ಲಿ ಬಂದು ಖಾತೆಯನ್ನ ಓಪನ್ ಮಾಡಿದ್ದಾರೆ. ಸೊ ಇವ್ರಿಗೆ ನಾನು ಹೇಗೆ ಗುರುತಿಸಬೇಕಂದ್ರೆ ಅವರು

0: ಮಾಡ್ಬೇಕಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವೇನ್ ತಿಳ್ಕೋಬೇಕಂದ್ರೆ, ಹಣವನ್ನ ಅಕ್ರಮವಾಗಿ ಚಾಲನೆ ಮಾಡಬಾರ್ದು. ಈ ಮನಿ ಲಾಂಡ್ರಿಂಗ್ ಅಂತ ಏನ್ ಹೇಳ್ತೀವಿ ಅದಾಗಬಾರ್ದು, ಅದನ್ನ ತಡೆಗಟ್ಟಬೇಕು. ಮತ್ತೆ ನಕಲಿ ಖಾತೆಗಳು ವಂಚನೆಗಳನ್ನು ತಡಿಬೇಕು. ಸೊ ಇದರಲ್ಲಿ ನಾನು ಒಂದು ಉದಾಹರಣೆ ಏನ್ ಹೇಳ್ತೀನಿ ಅಂದ್ರೆ, ಇವಾಗ ಯಾರಾದ್ರೂ ತಮ್ಮ ಹೆಸರಲ್ಲ ಬೇರೆ ಯಾರಾದ್ರೂ ದಾಖಲೆಗಳನ್ನು ಬಳಸಿ ಖಾತೆ ತೆರೆದು ಅಕ್ರಮ ಹಣವನ್ನು ಅದರಲ್ಲಿ ಚಲಾವಣೆ ಮಾಡಿದ್ದಾರೆ ಅಂದಾಗ, ಕೆವೈಸಿ ಸರಿಯಾಗಿದ್ರೆ ಮಾತ್ರ ಬ್ಯಾಂಕ್ ಅದನ್ನು ಪತ್ತೆ ಹಚ್ಚುವ ಸಾಧ್ಯತೆ ಇರುತ್ತದೆ. ನೀವು ಸರಿಯಾಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ನಿಮ್ ವಿಳಾಸ ಚೇಂಜ್ ಆಗಿದೆ, ನಿಮ್ಮ ಫೋನ್ ನಂಬರ್ ಚೇಂಜ್ ಆಗಿದೆ ಅಂದಾಗ ನಿಮ್ಗೆ ಓಟಿಪಿ ಬರಲ್ಲ, ಮೆಸೇಜ್ ಬರಲ್ಲ, ಇಮೇಲ್ ಬರೋದಿಲ್ಲ, ಬ್ಯಾಂಕ್ ಏನ್ ಸೌಲತ್ತು ನಿಮ್ಗೆ ಕೊಡ್ತಾ ಇದೆ ಆ ಸೌಲತ್ಗಳು ನಿಮಗೆ ಬರ್ತಿದ್ಯಾ ಇಲ್ವಾ ಅಂತ ತಿಳ್ಕೊಳಕ್ಕೂ ಆಗಲ್ಲ. ನೀವು ಬ್ಯಾಂಕ್ ಅಲ್ಲಿ ಖಾತೆ ಓಪನ್ ಮಾಡಿದೀರಾ ಅಂತ ನಮ್ಗೆ ಗೊತ್ತು ಕೂಡ ಆಗಲ್ಲ.
1: ಆಮೇಲೆ ನೀವು ಆರಂಭದಲ್ಲಿ ಹೇಳಿದ್ರಲ್ಲ, ಬಹಳ ದಿನ ತನಕ ಖಾತೆಯನ್ನು ನಾವು ಬಳಸದೇ ಇದ್ರೆ ಅದು ಒಂಥರ ಡೆಡ್ ಖಾತೆ ಆಗೋ ಸಾಧ್ಯತೆ ಇರುತ್ತೆ.
0: ಹೌದು ಸರ್,
1: ಮತ್ತೆ ಅದನ್ನು ಚಾಲನೆ ಮಾಡಬೇಕಂದಾಗ ಕೆವೈಸಿ ಅಪ್ಡೇಟ್ ಮಾಡಲೇಬೇಕು.
0: ಕರೆಕ್ಟ್, ಕೆವೈಸಿ ಅನ್ನೋದು ತುಂಬಾ ಪ್ರಮುಖವಾಗಿದೆ, ಅದನ್ನ ಅಪ್ಡೇಟ್ ಮಾಡ್ತಾನೆ ಇರಬೇಕು, ಕಾಲಕಾಲ ಕ್ರಮೇಣ ನಾವು ಅಪ್ಡೇಟ್ ಮಾಡ್ತಾನೆ ಬರಬೇಕು. ಸೊ ಯಾವ ದಾಖಲಾತಿಗಳನ್ನ ನಾವು ಕೊಡಬೇಕಾಗುತ್ತೆ ಅಂತಂದ್ರೆ, ಮುಖ್ಯವಾಗಿ ಕೆವೈಸಿ ಮಾಡಬೇಕು ಅಂದ್ರೆ ಮೊದಲಿಗೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಖಚಿತವಾಗಿ ಮಾಡ್ಕೊಳ್ಳೇಬೇಕು. ಅದು ಬ್ಯಾಂಕ್ ಅಂತಾನೆ ಅಲ್ಲ, ಯಾವುದೇ ಅಂತ ನೀವು ಸೌಲತ್ಗಳನ್ನ ಗೌರ್ಮೆಂಟ್ ಇಂದ ಇರ್ಬೋದು, ಸರ್ಕಾರದಿಂದ ಇರ್ಬೋದು, ಪ್ರೈವೇಟ್ ಇಂದ ಇರ್ಬೋದು, ನಿಮಗೆ ಅದರಿಂದ ಅಸೋಸಿಯೇಷನ್ ಇರಬೇಕು ಅಂದಾಗ ನಿಮ್ಗೆ ಗೊತ್ತಾಗಬೇಕು ನೀನು ಇದೇ ವ್ಯಕ್ತಿ ಅಂದಾಗ ಆ ಯುನೀಕ್ ಐಡೆಂಟಿಫಿಕೇಶನ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಆಧಾರ್ ತುಂಬಾ ಪ್ರಾಮುಖ್ಯ.
1: ಆಧಾರ್ಗೆ ಮತ್ತೆ ನಮ್ಮ ಫೋನ್ ನಂಬರ್ ಲಿಂಕ್ ಆಗಿರಬೇಕು.
0: ಫೋನ್ ನಂಬರ್ ಲಿಂಕ್ ಆಗಿರಬೇಕು. ಆ ಲಿಂಕ್ ಆಗಿರುವಂತಹ ಫೋನ್ ನಂಬರ್ ಮಾತ್ರ ಅಲ್ಲಿ ಕೊಡಕ್ಕಾಗುತ್ತೆ. ಅದ್ರ ಜೊತೆಗೆ ನೀವು ಇವಾಗ ಕರೆಂಟ್ ಅಡ್ರೆಸ್ ಏನಿದ್ದೀರಾ ಅದನ್ನ ಮುಖ್ಯವಾಗಿ ಈ ಮೂರನ್ನ ನಾವು ಮಾಡ್ಕೋಬೇಕಾಗುತ್ತೆ. ಯಾವಾಗ ನಿಮ್ಮ ವಿಳಾಸ ಬದಲಾಗಿರ್ಬಹುದು, ಮೊಬೈಲ್ ನಂಬರ್ ಬದಲಾಗಿರ್ಬಹುದು, ಅಥವಾ ನಿಮ್ಮ ಖಾತೆ ದೀರ್ಘಕಾಲ ಬಳಸದಿರ್ದಾಗ ನೀವು ಕಾಲಕಾಲ ಕೆವೈಸಿ ಅಪ್ಡೇಟ್ ಮಾಡಲೇಬೇಕು. ಅವಾಗ ನೀವು ಮಾಡಿಲ್ಲ ಅಂತಂದ್ರೆ ನಿಮ್ಮ ಖಾತೆ ಬಂದು ನಾನ್ ಕಂಪ್ಲೈಂಟ್ ಅಂತ ಕರೀತಾರೆ.
1: ಹೀಗೆ ಈ ಮಾಹಿತಿಯನ್ನ ತಾವು ಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಸಮಯ 5:45 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಓಲ್ಡ್ ಈಸ್ ಗೋಲ್ಡ್ ಅನ್ನ ಮುಂದುವರಿಸುವಂತಹ ಸಮಯ. ಕವಿತಾ ಅವ್ರು ಹೇಳ್ತಾ ಇದ್ರೆ, ನಮಸ್ಕಾರ ಮಂಜುನಾಥ್, ಇವತ್ತು ಬೆಳಗ್ಗೆ ನಾನು ಬೆಂಗಳೂರಿಂದ ಧಾರವಾಡಕ್ಕೆ ಬರೋ ವಂದೇ ಭಾರತ್ ರೈಲಲ್ಲಿ ದಾವಣಗೆರೆಯಿಂದ ಧಾರವಾಡಕ್ಕೆ ಬಂದೆ. ಬರ್ಬೇಕಾದ್ರೆ ವಿವಿಧ ಭಾರತಿಯನ್ನ ಕೇಳ್ಕೊಂಬಂದೆ, ತುಂಬಾ ಖುಷಿ ಆಯ್ತು ಅಂತ ಇದ್ರೆ, ನೀವು ವಿವಿಧ ಭಾರತಿಯನ್ನ ಕೇಳ್ತಾ ಟ್ರಾವೆಲ್ ಮಾಡಿದ್ದು ನನಗೆ ಸಖತ್ ಖುಷಿಯನ್ನು ಕೊಡ್ತು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಹಾಳೆಯ ಹಾಡುಗಳ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ. ನಾನು ಸರ್ವೇಶ ಅಂತ ಕಲಬುರಗಿ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ ಸರ್ವೇಶ್ ಅವರೇ. ನಾಗರಾಜ್ ಅವರು ಹೇಳ್ತಾ ಇದ್ರೆ, ಕೊಡೆಕಲ್ ಭತ್ತದ ನಾಡು ಗಂಗಾವತಿಯಿಂದ ನಿಮ್ಮ ಹೆಸರಿನ ಹಾಡು ಕೇಳ್ತಾ ಇದ್ದೀನಿ, ಡಬಲ್ ಖುಷಿ ಆಗ್ತಾ ಇದೆ. ಇನ್ನು ಮುಂದೆ ಇದಕ್ಕಿಂತ ಮಧುರ ಹಾಡುಗಳು ಗ್ಯಾರಂಟಿ 100% ಅಂತ ಇದ್ರೆ ಧನ್ಯವಾದ. ಮತ್ತೊಂದಷ್ಟು ಸಂದೇಶಗಳು ಬಂದಿದೆ, ಖಂಡಿತ ಎಲ್ಲರ ಸಂದೇಶಗಳನ್ನ ಓದ್ತೀನಿ. ಚಿಲ್ದನ್ ಒಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ ನಿಮ್ಗಾಗಿ ಮೂಡಿ ಬರ್ತಾ ಇದೆ. ಚಿತ್ರ ಅವರ ಕಂಠದಲ್ಲಿ ಕೇಳಿ ಎಂಜಾಯ್ ಮಾಡಿ. ನೀ ಹಚ್ಚಿದ ಈ ಕುಂಕುಮ.

ರಾಣಿಯವರು ಹಳೇಬೀಡಿನಿಂದ ಹೊಳಿಸ್ ಗೋಲ್ಡ್ ಅಲ್ಲಿ ಸಖತ್ತಾಗಿರೋ ಹಾಡುಗಳ ಪ್ರಸಾರ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಇದ್ದಾರೆ ಚನ್ನಪ್ಪ ಜೆ ಪಿ ನಗರದಿಂದ. ಎಲ್ಲಾ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ. ಹಾಗೆ ಕಲಬುರಗಿಯಿಂದ ಚಂದು ಲಾಲ್ ಅವರ ಸಂದೇಶ ಕೂಡ ನಮ್ಮನ್ನ ತಲುಪಿದೆ. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಹಾಡುಗಳು ಚೆನ್ನಾಗಿದೆ ಅಂತ ಇದ್ದಾರೆ. ರೆಟ್ರೋ ಗೀತೆಗಳು ಮೆಟ್ರೋ ಗೀತೆಗಳಾಗಿವೆ, ಆದರೂ ನಮ್ಮ ರೆಟ್ರೋ ಗೀತೆಗಳು ಸೂಪರ್ ಅಂತ ಇರೋದು ಅನುಷ್ ಅವರು. ಕೌಸಲ್ಯ ಅವರು ಬನಶಂಕರಿಯಿಂದ ಶುಭ ಸಂಜೆ ಅಂತ ಇದ್ರೆ, ನಿಮಗೂ ಕೂಡ ಶುಭ ಸಂಜೆ. ಹಾಗೆ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಂಡಿದ್ದಾರೆ, ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಇನ್ನು ಎರಡು ಬ್ಯೂಟಿಫುಲ್ ಟ್ರ್ಯಾಕ್ಸ್ ಅನ್ನ ಕೇಳುವಂತಹ ಸಮಯ ನಮಗಾಗಿದೆ. ಸೊ ಈಗ ಎಂಜಾಯ್ ಮಾಡಿ ಹನಿ ಹನಿ ಅನ್ನೋ ಗೀತೆ ಎಸ್ ಪಿ ಬಿ ಅವರ ಕಂಠದಲ್ಲಿ.

ನಿಮ್ ಹಾಡುಗಳು ಚೆನ್ನಾಗಿದೆ ಸರ್ ಅಂತ ಈರಣ್ಣ ಮುದನೂರಿನಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ, ಧನ್ಯವಾದ. ಭಾಗ್ಯ ಸುರೇಂದ್ರ ಹೂವಿನ ಹೊಳೆಯಿಂದ, ಕಾರ್ಯಕ್ರಮ ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ ಅಂತಾರೆ, ಧನ್ಯವಾದ. ಹಾಡುಗಳು ಚೆನ್ನಾಗಿದೆ ಅಂತ ಸಂದೇಶವನ್ನ ಕಳ್ಸಿಕೊಟ್ಟಿರೋದು ಶಿವು. ನೀ ಹಚ್ಚಿದ ಕುಂಕುಮ ಯಾವ ಸಿನಿಮಾದ ಹಾಡು ಅಂತ ಕೇಳ್ತಾ ಇದ್ರೆ, ಅದು ಪ್ರೀತಿ ಚಿತ್ರದ ಹಾಡು, ಎಸ್ ಪಿ ಬಿ ಹಾಗೂ ಚಿತ್ರ ಅವರ ಕಂಠದಲ್ಲಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಡಿತರ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಸಿಬಿಎಸ್ಇ ನೀತಿಯನ್ನು ಪ್ರಶ್ನಿಸುವ ಅರ್ಜಿಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಇಂದು ಸಮ್ಮತಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗುಜರಾತ್ಗೆ 3 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಭಾಗವಾಗಿ ಅವರು ಇದೇ 29ರಂದು ಗಡಿ ಜಿಲ್ಲೆ ಕಚ್ಗೆ ವಿಶೇಷ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಸಚಿವರು ಅಂತಾರಾಷ್ಟೀಯ ಗಡಿಯಲ್ಲಿರುವ ಅತ್ಯಂತ ಸೂಕ್ಷ್ಮ ಮತ್ತು ಕಾರ್ಯತಂತ್ರದ ಮಹತ್ವದ ಹರಾಮಿ ನಾಲಾ ಪ್ರದೇಶವನ್ನು ಪರಿಶೀಲಿಸಲಿದ್ದಾರೆ. ಕೇರಳ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ನಿವಾಸ ಸೇರಿದಂತೆ ಕೇರಳದ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಶೋಧ ಕಾರ್ಯಾಚರಣೆ ಕೈಗೊಂಡಿದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು.

ಮಾನವ ಆನೆ ಸಂಘರ್ಷ ತಗ್ಗಿಸಲು 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆ ಧಾಮ ನಿರ್ಮಿಸಲು ಸರ್ಕಾರ ಯೋಜನೆ ರೂಪಿಸಿದ್ದು 8-10 ದಿನದಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭಿಸಲು ಸೂಚಿಸಲಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಶ್ವ ಪರಿಸರ ದಿನ 2026 ಅಭಿಯಾನದ ಅಂಗವಾಗಿ ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣದಲ್ಲಿ ಇಂದು ಏಕಬಳಕೆಯ ಪ್ಲಾಸ್ಟಿಕ್ ನಿಷೇಧದ ಕುರಿತು ಜಾಗೃತಿ ಅಭಿಯಾನವನ್ನು ನಡೆಸಲಾಯಿತು. ಈ ವೇಳೆ ಪ್ರಯಾಣಿಕರಿಗೆ ಬಟ್ಟೆ ಚೀಲಗಳನ್ನು ವಿತರಿಸಲಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

ಸಮಯ 6:05 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಗಾನ ಬಜಾನ ಶುರು ಮಾಡುವಂತಹ ಸಮಯ. ಗಾನ ಬಜಾನದಲ್ಲಿ ಒಂದಷ್ಟು ಸಖದಾಗಿರೋ ಪೆಪಿ ಹಾಡುಗಳನ್ನ ಕೇಳ್ತಾ ನಾವೆಲ್ಲರೂ ಒಟ್ಟಿಗೆ ಸಾಕ್ತಿವಿ. ಹಾಗೆ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತೀವಿ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರಿ. ಏನು ಆ ವಿಚಾರ ಅನ್ನೋದಾದ್ರೆ, ಸೊ ಈ ಒಂದು ವಸ್ತುನ ನಾವು ನಿತ್ಯ ಜೀವನದಲ್ಲಿ ಎಲ್ಲ ಕಡೆ ನೋಡಿರ್ತೀವಿ, ಸ್ಪೆಷಲಿ ಈ ಡೆಕೋರೇಟಿವ್ ಐಟಮ್ಸ್ಗಳಾಗಿ ನೋಡಿರ್ತೀವಿ. ಯಾವುದು ಈ ಒಂದು ವಸ್ತು? ಕ್ಲೂ ಕೊಡ್ತೀನಿ, ಗೆಸ್ ಮಾಡಿ. ವಾಟ್ಸ್ಆ್ಯಪ್ ಸಂಖ್ಯೆ 9483091902 ನಿಮ್ಮ ಉತ್ತರಗಳನ್ನ ಕಳಿಸ್ಕೊಡ್ಬೇಕು. ನೋಡೋದಕ್ಕೆ ಸಿಂಪಲ್ ಆಗಿರುತ್ತೆ, ಒಂದು ಸರ್ಕಲ್ ಶೇಪ್ನಲ್ಲಿ ಇರುತ್ತೆ, ಮಧ್ಯದಲ್ಲಿ ವೆಬ್ ಅಂದ್ರೆ ಜೇಡರ ಬಲಿಯ ತರಹದ ಒಂದು ಡಿಸೈನ್ ಇರುತ್ತೆ. ಹಾಗೆ ಒಂದಷ್ಟು ಹಕ್ಕಿಯ ರೆಕ್ಕೆಗಳು ಇರುತ್ತೆ, ಹಾಗೆ ಒಂದಷ್ಟು ಬೀಡ್ಸ್ಗಳು ಮಣಿಗಳು ಜೋತಾಡ್ತಾ ಇರುತ್ತೆ. ಸಾಮಾನ್ಯವಾಗಿ ಜನರು ಇದನ್ನ ಶೋಕೇಶ್ ಅಲ್ಲಿ ಅಥವಾ ಕಿಟಕಿ ಮೇಲೆ ಅಥವಾ ಮನೆಗೆ ಎಂಟರ್ ಆದ ತಕ್ಷಣ ಕಾಣುವಂತಹ ಗೋಡೆ ಮೇಲೆ ಹ್ಯಾಂಗ್ ಮಾಡಿರ್ತಾರೆ, ನೇತಾಕಿರ್ತಾರೆ. ಮುಖ್ಯವಾಗಿ ಮಲ್ಕೊಳ್ಳುವಂತಹ ಬೆಡ್ರೂಮ್ ಹತ್ರ. ಯಾವುದು ಈ ಡೆಕೋರೇಟಿವ್ ವಸ್ತು? ಗೆಸ್ ಮಾಡಿ ಉತ್ತರಗಳನ್ನ ಕಳ್ಸಿಕೊಡಿ. ಅಲ್ಲಿವರೆಗೂ ಕೇಳ್ತಾರೆ ಒಂದಷ್ಟು ಬ್ಯೂಟಿಫುಲ್ ಫಾಸ್ಟ್ ಬೀಟ್ ಟ್ರಾಕ್ಸ್ ನಿಮ್ಗಾಗಿ ಮುಂದುವರಿತಾ ಇದೆ. ಮೊದಲಿಗೆ ಇಂದು ನಾಗರಾಜ್ ಅವರ ಕಂಠದಲ್ಲಿ ಜಿಲ್ಕಾ ಜಿಲ್ಕಾರೆ.

ಸಮಯ 6:11 ನೀವು ಕೇಳ್ತಾ ಇದ್ರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ಗಾನ ಜಾನದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥು. ಬಹಳಷ್ಟು ಸಂದೇಶಗಳು ಬಂದಿದೆ ಸ್ನೇಹಿತರು. ಹೇಳೋದಾದ್ರೆ ಫಸ್ಟ್ ಟೈಮ್ ನಾನು ಜಿಲ್ಕಾ ಜಿಲ್ಕಾ ಹಾಡನ್ನ ಕೇಳ್ತಾ ಇರ್ತೀವಿ ಆಕಾಶವಾಣಿಲಿ, ಸ್ಪೆಷಲಿ ವಿವಿಧ ಭಾರತಿಯಲ್ಲಿ ಅಂತ ಹೇಳಿದಾದ್ರೆ. ಹೌದಾ? ಗಾನ ಭಜಾನ ಕಾರ್ಯಕ್ರಮದಲ್ಲಿ ನೀವು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಜೇಡ ಅಂತ ನನ್ನ ಅನಿಸಿಕೆ. ಜಲ್ಕಾ ಗೀತೆ ಇಷ್ಟ ಆಯಿತು ಪ್ರಸಾರ ಮಾಡೋದಕ್ಕೆ, ಧನ್ಯವಾದ ಅಂತ ಹೇಳ್ತಾದ್ರೆ. ನಿಮ್ಮ ಗೆಸ್ಸು ತಪ್ಪಾಗಿದೆ ಕವಿತಾ ಅವರೇ. ಹೊಸ ಶೈಲಿಯ ಡಿಸೈನ್ ಡಿಸೈನ್ ಗಡಿಯಾರದ ಶೈಲಿಯ ಆಕೃತಿ ಇರುವಂತಹ ಒಂದು ವಸ್ತು, ಇದು ಸರಿಯಾಗಿದೆಯಾ ಗೆಸ್ಸು? ಪರಿಮಳ ಬೀರುವಂತಹ ಸುಂದರ ವಸ್ತು ಅನ್ಸುತ್ತೆ ಅಂತ ಇದ್ದಾರೆ ಯಾರು, ಸಿದ್ಲಿಂಗಮೂರ್ತಿ ಅವರು ಸಿರಿಗೆರೆ.

ಇಂದ ನೋ ನೋ ನೋ. ಡಾಕ್ಟರ್ ಅಂಬುಜಾ ಅವರು ಗೆಸ್ ಮಾಡ್ತಾ ಇದ್ದಾರೆ, ಅವರ ಗೆಸ್ ಕೂಡ ತಪ್ಪಾಗಿದೆ. ಪೋಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಗೆಸ್ ಮಾಡಿದ್ದಾರೆ. ಹೂವಿನ ಹಾರಗಳಿರಬಹುದು ಅಂತ, ಖಂಡಿತ ಹೂವಿನ ಹಾರಗಳು ಅಲ್ಲ. ಗಾನ ಬಜಾರದಲ್ಲಿ ನಾವು ಕೂಡ ನಿಮ್ ಜೊತೆ ಇದೀವಿ ಅಂತ ಹಲಸೂರಿನಿಂದ ರಾಜೇಶ್ ಅವರು ಸಂದೇಶವನ್ನ ಕಳ್ಸಿಕೊಂಡಿದ್ದಾರೆ.

ಸೊ ಈಗಾಗಲೇ ಯಾವೆಲ್ಲ ವಸ್ತುಗಳು ಇಲ್ಲಿ ಗುಂಪಿಗೆ ಸೇರೋದಿಲ್ಲ, ಈ ಒಂದು ವಿಚಾರದ ಗುಂಪಿಗೆ ಸೇರೋದಿಲ್ಲ ಅಂತ ನಿಮ್ಮೆಲ್ರಿಗೂ ಗೊತ್ತಾಗಿದೆ. ಮತ್ತೊಮ್ಮೆ ಕ್ಲೂಗಳನ್ನ ಕೊಡ್ತೀನಿ. ನೋಡೋಕೆ ತುಂಬಾ ಸಿಂಪಲ್ ಆಗಿರುತ್ತೆ, ಒಂಥರ ಡಿಸೈನರಿ ವಸ್ತು ಕೂಡ ಅನ್ಬೋದು. ಒಂದು ಸರ್ಕಲ್ ಇರುತ್ತೆ, ಮಧ್ಯದಲ್ಲಿ ವೆಬ್ ಅಂದ್ರೆ ಜೇಡರ ಬಲಿಗೆ ತಿರುಗದ ಡಿಸೈನ್, ಇದನ್ನ ದಾರಗಳಿಂದ ಮಾಡಿರ್ತಾರೆ. ಆ ಸರ್ಕಲ್ ಒಳಗಡೆ ಈ ವೆಬ್ ಡಿಸೈನ್ ತರ ದಾರಗಳನ್ನ ಮಾಡಿರ್ತಾರೆ, ದಾರಗಳನ್ನ ಪೋಣಿಸಿರ್ತಾರೆ. ಹಾಗೆ ಅದ್ರ ಕೆಳಗೆ ಹಕ್ಕಿಯ ರೆಕ್ಕೆಗಳು, ಫೆದರ್ಸ್ಗಳು ಜೋತಾಡ್ತಾ ಇರುತ್ತೆ. ಆ ಫೆದರ್ಸ್ಗಳ ಜೊತೆಗೆ ಬೀಡ್ಸ್ ಅಂದ್ರೆ ಮಣಿಗಳು ಕೂಡ ಜೋತಾಡ್ತಾ ಇರುತ್ತೆ. ಸಾಮಾನ್ಯವಾಗಿ ಮಂಚದ ಮೇಲೆ ಕಿಟಕಿ ಹತ್ರ ಇದನ್ನ ಹ್ಯಾಂಗ್ ಮಾಡಿರ್ತಾರೆ. ಇದು ಕೇವಲ ಡೆಕೋರೇಟಿವ್ ವಸ್ತು ಮಾತ್ರ ಅಲ್ಲ, ಇದರ ಹಿಂದೆ ಒಂದು ದೊಡ್ಡ ಕಥೆ ಇದೆ, ಒಂದು ಥಿಯರಿ ಇದೆ. ಯಾವುದು ಈ ವಸ್ತು? ಇನ್ನೂ ಸಿಂಪಲ್ ಆಗಿ ಗೆಸ್ ಮಾಡಬೇಕು ಅನ್ನೋದಾದ್ರೆ, ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಜರ್ ಏನೋ ಕೆಟ್ಟ ದೃಷ್ಟಿಗಳು ಬೀಳಬಾರದು ಅಂತ ಒಂದು ಬ್ಲೂ ಕಲರ್ ಸರ್ಕಲ್ ಒಳಗಡೆ ಒಂದು ಕರಿ ಕಪ್ಪು ಬಣ್ಣದ ಸರ್ಕಲ್ ಕೂಡ ಇದರೊಳಗಡೆ ಇತ್ತೀಚೆಗೆ ಆ ಡಿಸೈನ್ ಕೂಡ ಅದರೊಳಗೆ ಸೇರಿಸ್ತಾ ಇದ್ದಾರೆ. ಯಾವುದು ಈ ವಸ್ತು ಗೆಸ್ ಮಾಡಿ ಯಾವುದು ಅಂತ ಮುಂದಿನ ಸೆಗ್ಮೆಂಟ್ ಅಲ್ಲಿ ರಿವೀಲ್ ಮಾಡ್ತೀನಿ. ಈ ಫಾಸ್ಟ್ ಬೀಟ್ಗಳ ಜೊತೆಗೆ ಒಂದು ಬ್ಯೂಟಿಫುಲ್ ಮೆಲೋಡಿ ನಿಮ್ಮ ಜೊತೆ ಆಗ್ತಾ ಇದೆ. ನಿನ್ನ ದನಿಗಾಗಿ, ನಿನ್ನ ಕರೆಗಾಗಿ, ನಾನು ನಿಮ್ಮ ಸಂದೇಶಗಳಿಗೆ, ನಿಮ್ಮ ಉತ್ತರಗಳಿಗಾಗಿ ಕಾಯ್ತಾ ಇರ್ತೀನಿ. ಸಂದೇಶ ಕಳಿಸ್ಕೊಡಿ 9483 0910 2.

ಗರವ ಜಾನದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ. ಒಂದಷ್ಟು ಹಿಂಟ್ಸ್ ಗಳನ್ನ ಕೊಟ್ಟು ನಾನು ಮಾತಾಡ್ತಾ ಇರೋದು ಯಾವ ಒಂದು ವಸ್ತುವಿನ ಬಗ್ಗೆ, ಯಾವ ಡೆಕೋರೇಟಿವ್ ಐಟಮ್ ಬಗ್ಗೆ ಅಂತ ಕೇಳಿದ್ದೆ. ಬಹಳಷ್ಟು ಜನ ಗೆಸ್ ಮಾಡಿದಿರ, ಒಂದಷ್ಟು ಜನರ ಗೆಸ್ಗಳು ತಪ್ಪಾಗಿದೆ. ಯಾರೆಲ್ಲ ಎಷ್ಟು ವಿವಿಧವಾಗಿ ಗೆಸ್ ಮಾಡಿದಾರೆ ಅಂತ ನೋಡುವಂತ ಸಮಯ ಇದು. ನೀವು ಕೊಟ್ಟಿರೋ ಪ್ರಶ್ನೆ ಉತ್ತರ ದೃಷ್ಟಿಗೊಂಬೆ ಆಗಿರಬಹುದು. ನೀವೇನಂತೀರ ಅಂತ ಕಲಬುರಗಿಯಿಂದ ರಾಧಾಕೃಷ್ಣ ಅವ್ರು ಹೇಳ್ತಾ ಇದ್ರೆ, ನಾನೇನಂತೀನಿ, ತಪ್ಪು ಅಂತೀರಿ. ದೃಷ್ಟಿಗೊಂಬೆ ಇರಬಹುದು ಅಂತ ಇದ್ದಾರೆ. ದೃಷ್ಟಿಗೊಂಬೆ ಅಲ್ಲ, ಬಟ್ ಅದು ಕೂಡ ದೃಷ್ಟಿಯನ್ನ ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ತಾರೆ. ಎವಿಲ್ಲ ಇರಬಹುದಾ ಅಂತ ಹೇಳ್ತಾ ಇದ್ದಾರೆ ಕವಿತಾ ಅವರು. ಇಲ್ಲ, ಜಿ ಎಸ್ ಚಂದನಾ ಚಿತ್ರದುರ್ಗದಿಂದ ಕೂಡ ಅದೇ ಗೆಸ್ ಮಾಡ್ತಾ ಇದ್ದಾರೆ. ಅಲ್ಲ, ನಿಮ್ಮ ಉತ್ತರಕ್ಕೆ ತಲೆ ತಿರುಗುತ್ತೆ ಸಂಜೆಯ ಶುಭೋದಯಗಳು ಅಂತ ಕರ್ಣಂ ಕೊಟ್ರೇಶ ಅವರು ಹೇಳ್ತಾ ಇದ್ದಾರೆ. ಕೌಡ್ಲಿಗರಿಂದ ಅಂಜನಾ ನಗರ ಕೌಡ್ಲಿ ರವಿ ಅವರು ಅಂಜನಾ ನಗರದಿಂದ. ಮಂಜನಾ, ಏನ್ರಿ ಸಮಾಚಾರ, ಪ್ರಶ್ನೆ ಏನು ಅಂತ ಕೇಳ್ತಾ ಇದಾರೆ. ಪ್ರಶ್ನೆ ಏನಿಲ್ಲ, ಸಿಂಪಲ್ ಪ್ರಶ್ನೆ. ಒಂದು ವಸ್ತು ಬಗ್ಗೆ ಡಿಸ್ಕ್ರೈಬ್ ಮಾಡಿದೆ, ಆ ವಸ್ತು ಯಾವುದು, ಡೆಕೋರೇಟಿವ್ ವಸ್ತು ಯಾವುದು ಅಂತ ಕೇಳಿದ್ದೆ. ಸೊ ಈಗ ಉತ್ತರನೇ ಹೇಳುವಂತಹ ಸಮಯ ಬಂದಿದೆ. ಸೊ ಪ್ರಶ್ನೆ ಬೇಡ ಸರ್, ಇದೇ ಅಲ್ವಾ ಸರ್ ಅಂತ ನಮ್ಮ ಸ್ನೇಹಿತರೊಬ್ರು ಒಬೀಡಿಯಂಟ್ ಆಗಿ ವಿಧೇಯ ವಿದ್ಯಾರ್ಥಿ ತರ, ಅದ್ರ ಹೆಸರು ಗೊತ್ತಿಲ್ಲ ನೋಡಿ ಸರ್, ನಮ್ಮ ಮನೇಲೂ ನೀವು ಹೇಳಿದ ತರನೇ ಒಂದು ನೇತು ಹಾಕಿದೀವಿ ಗೋಡೆಗೆ, ಅದ್ರ ಫೋಟೋ ಹೀಗಿದೆ ನೋಡ್ಕೊಳ್ಳಿ ಸರ್ ಅಂತ ಫೋಟೋನೇ ಕ್ಲಿಕ್ ಮಾಡಿ ಕಳ್ಸಿಕೊಟ್ಟಿರೋದು ಯಾರು, ನಿರ್ಮಲಾ ಅವರು. ಎಸ್, ನಿರ್ಮಲಾ ಅವರು ಕಳ್ಸಿಕೊಟ್ಟಿರೋ ಫೋಟೋ ಕರೆಕ್ಟ್ ಆಗಿದೆ. ಹಾಗೆ ನಾನು ಯಾವ ವಸ್ತುವಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಕರೆಕ್ಟ್ ಆಗಿ ಹೆಸರಿನ ಜೊತೆಗೆ ಉತ್ತರನ ಕಳ್ಸಿಕೊಟ್ಟಿರೋದು ಅರುಣ್ ಕೆ ಆರ್ ಪೇಟೆಯಿಂದ. ಶಕುಂತಲಾ ಅವರು, ಸರ್ ಶುಭ ಸಂಜೆ, ಆನ್ಸರ್ ಏನ್ ಕೊಡೋದು ಗೊತ್ತಾಗ್ತಲ್ಲ, ಆದ್ರೆ ಕಾರ್ಯಕ್ರಮ ಸಕ್ಕವಾಗಿದೆ ಸರ್ ಅಂತ ಹೇಳ್ತಾ ಇದಾರೆ. ಹಾಗೆ ಶಿವರಾಜ್ ಡಿ ಎನ್ ಎಸ್ ಅವರು, ಇಲ್ಲ ಎಂಜಿ ರೋಡ್ ಹತ್ರ ನಾನು ಸಾಕ್ತಾ ಇದ್ದೀನಿ, ವಿವಿಧ ಭಾರತೀಯನ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ನಾನು ಇಷ್ಟೊತ್ತು ಡಿಸ್ಕ್ರೈಬ್ ಮಾಡಿದ್ದು ಯಾವ ವಸ್ತುವಿನ ಬಗ್ಗೆ ಅಂತ ಹೇಳಿದ್ರೆ ಡ್ರೀಮ್ ಕ್ಯಾಚರ್ ಅಂತ. ಏನು ಈ ಡ್ರೀಮ್ ಕ್ಯಾಚರ್? ಎಲ್ಲರ ಕೈಯಲ್ಲೂ ಮೊಬೈಲ್ ಇರುತ್ತೆ. ಒಂದು ಸಲ ಗೂಗಲ್ಗೆ ಹೋಗಿ ಡ್ರೀಮ್ ಕ್ಯಾಚರ್ ಅಂತ ಹಾಕ್ ನೋಡಿ, ಯಾವ ಚಿತ್ರಗಳು ಬರುತ್ತೆ, ಏನೆಲ್ಲ ಬರುತ್ತೆ. ಸೊ ಅದನ್ನ ನೋಡಿದ ತಕ್ಷಣ ನೀವೇ ಹೇಳ್ತಾರೆ, ಏ ಮಂಜುನಾಥ್, ನೀವು ಇಷ್ಟೊತ್ತು ಇದ್ರ ಬಗ್ಗೆ ನಾ ಮಾತಾಡಿದ್ದು, ನಮ್ಮನೆಲ್ಲ ಗೋಡೆ ಮೇಲೆ ನೇತು ಹಾಕಿದೀವಿ ಕಣ್ರಿ, ನಮ್ಮ ಹಾಸಿಗೆ ಪಕ್ಕನ ನೇತು ಹಾಕೊಂಡಿದೀವಿ, ಇದ್ರ ಬಗ್ಗೆ ಗೊತ್ತಾಗ್ಲಿಲ್ವಾ ಛೇ ಅಂತ ಖಂಡಿತ ಹೇಳ್ತೀರಾ. ಒಂದು ಸಲ ಸರ್ಚ್ ಮಾಡಿ ಸಂದೇಶಗಳನ್ನ ಕಳಿಸ್ಕೊಡಿ. ಏನು ಈ ಡ್ರೀಮ್ ಕ್ಯಾಚರ್ನ ಕಥೆ, ಇದ್ರ ಹಿಸ್ಟ್ರಿ ಏನು, ಇತಿಹಾಸ ಏನು, ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಏನ್ ಸಮಾಚಾರ ರೀ, ಜಲ್ರು ಹೇಗಿದ್ದೀರಾ?

ಸಮಯ 6:25 ಮಂಜುನಾಥ್, ನಾನು ಈಗ ಗೂಗಲ್ ಮಾಡಿ ನೋಡಿದೆ, ಅಯ್ಯೋ ನೀವು ಹೇಳಿದಾಗೆ ನಾನು ಮಲ್ಗೋ ಕೋಣೆಲಿ ನನ್ನ ಬೆಡ್ ಪಕ್ಕನೇ ಇದನ್ನ ನೇತು ಹಾಕೊಂಡಿದ್ದೀನಿ. ಇದ್ರ ಹೆಸರು ಡ್ರೀಮ್ ಕ್ಯಾಚರ್ ಅಂತ ಗೊತ್ತೇ ಇರಲಿಲ್ಲ ಮಂಜುನಾಥ್, ಇವಾಗ ಗೊತ್ತಾಯ್ತು ಅಂತ ಸ್ನೇಹಿತರು ಹೇಳ್ತಾ ಇದಾರೆ. ಕೌಡ್ಲೆ ರವಿ ಅವರು ಅಂಜನಾಗರದಿಂದ ವಿಚಾರ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಓಹೋ ಮಂಜುನಾಥ್, ಇದಕ್ಕೆ ಡ್ರೀಮ್ ಕ್ಯಾಚರ್ ಅಂತ ಬೇರೆ ಹೆಸರು ಇದೆಯಾ? ನಾನು ಇಷ್ಟು ದಿನ ಇದನ್ನ ಬರೀ ಸುಮ್ಮನೆ ಏನೋ ಎಲ್ಲರೂ ಶೋಗ್ ಹಾಕ್ತಾರೆ, ನಾನು ಕೂಡ ಅದೇ ರೀತಿ ಶೋಗ್ ಹಾಕೋಣ ಅಂತ ತಂದು ನೇತು ಹಾಕೊಂಡಿದ್ದೀನಿ ಅಂತ ಹೇಳ್ತಾ ಇದಾರೆ. ಸರಿ, ಏನಿದು ಡ್ರೀಮ್ ಕ್ಯಾಚರ್? ಒಂದಷ್ಟು ಜನ ಗೂಗಲ್ ಮಾಡಿರ್ತೀರ, ಫೋಟೋನು ಕೂಡ ಬಂದಿದೆ, ಬಹಳಷ್ಟು ಜನ ಫೋಟೋಸ್ನು ಕೂಡ ಕಳ್ಸಿಕೊಟ್ಟಿದ್ದಾರೆ. ಡ್ರೀಮ್ ಕ್ಯಾಚರ್ ಎಲ್ಲಿಂದ ಶುರುವಾಯಿತು ಅನ್ನೋದಾದ್ರೆ ಅಮೆರಿಕಾದ ಒಜಿಬ್ವೆ ಟ್ರೈಬ್ನಿಂದ. ಅವರ ನಂಬಿಕೆಯ ಪ್ರಕಾರ ಒಜಿಬ್ವೆ ಟ್ರೈಬ್ ಅನ್ನೋದು ಒಂದು ಜನಾಂಗ. ಆ ಜನಾಂಗದ ನಂಬಿಕೆ ಪ್ರಕಾರ ಆಸಿ ಬಿಕಾಶಿಯನ್ನು ಸ್ಪೈಡರ್ ವುಮೆನ್ ಇರ್ತಾರಂತೆ. ಜೇಡರ ಮಹಿಳೆಯ ತರ ಅವರು ಮಕ್ಕಳನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ರಂತೆ. ಎಲ್ಲ ಮಕ್ಕಳಿಗೂ ಕೂಡ ರಾತ್ರಿ ಹೊತ್ತು ಮಲ್ಕೊಂಡಾಗ ಯಾವುದೇ ರೀತಿಯ ಕೆಟ್ಟ ಕನಸುಗಳು ಬರಬಾರ್ದು. ಮಕ್ಕಳಿಗೆ ಕೆಟ್ಟ ಕನಸು ಬಿದ್ರೆ ತುಂಬಾ ಹೆದರ್ಕೋತಾರೆ, ಹಾಗಾಗಿ ಅವ್ರಿಗೆ ಒಳ್ಳೆ ಕನಸೇ ಬೀಳಲಿ ಯಾವಾಗ್ಲೂ ಅಂತ ಕಾಯ್ತಾ ಇದ್ರಂತೆ ಆ ದೇವತೆ. ಆ ಉಮನ್ ಆ ಪ್ರದೇಶದಲ್ಲೇ ಇದ್ದು, ಆ ಜನಾಂಗದಲ್ಲೇ ಇದ್ದು, ಆ ಸುತ್ತಮ ಅವರೆಲ್ಲ ಆ ಟ್ರೈಬ್ಗಳು ಎಲ್ಲೆಲ್ಲಿರ್ತಾರೆ ಅಲ್ಲೇ ಈ ಒಬ್ಬ ಮಹಿಳೆ ನೆಲೆಸಿರ್ತಿದ್ರು.

ಆದ್ರೆ ಈಗ ಜನರು ಒಂದ್ ಕಡೆಯಿಂದ ಇನ್ನೊಂದು ಜನ ಇನ್ನೊಂದು ಕಡೆಗೆ ಕೆಲಸದ ಮೇಲೆ ಹೊರಡಬೇಕಾಗುತ್ತೆ. ಸೊ ಆಹಾರಗಳನ್ನ ಹೊಡ್ಕೊಂಡಿರಬಹುದು ಅಥವಾ ಇನ್ಯಾವುದೋ ಒಂದು ರೀತಿ ಕೆಲಸ, ಕಾರಣಾಂತರಗಳಿಂದ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೊರಡುವಂತಹ ಪರಿಸ್ಥಿತಿಗಳು ಎದುರಾಗುತ್ತೆ. ಆಗ ಈಗ ಒಂದು ಜನಾಂಗ ಅಂದಮೇಲೆ ಈಗ ಕಾಡಲ್ಲೇ ಇದ್ರು ಅಂತ ನಾವು ಉದಾಹರಣೆ ತಗೊಂಡ್ರು ಕೂಡ ಒಂದು ನಿರ್ದಿಷ್ಟ ಭಾಗದಲ್ಲಿ ಎಲ್ಲರೂ ಒಟ್ಟೆಗಿರ್ತಾರೆ. ಈ ತರ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ವಲಸೆ ಹೋದಾಗ ಈಕೆ ಎಲ್ಲರ ಹತ್ರ ಇರೋದಕ್ಕೆ ಆಗಲ್ಲ ಅಂತ ಹೇಳಿ ಅವರು ಒಂದು ನಿರ್ಧಾರ ಮಾಡ್ತಾರೆ. ಒಂದು ಡ್ರೀಮ್ ಕ್ಯಾಚರ್ ತರ ಏನಾದರೂ ಮಾಡಿ ಅದನ್ನ ಮಕ್ಕಳುಗಳ ತೊಟ್ಟಿಲ ಮೇಲೆ ಕಟ್ಟಿ ಅಂತ. ಆಗ ಸೃಷ್ಟಿಯಾದದ್ದೇ ಡ್ರೀಮ್ ಕ್ಯಾಚರ್. ಅದು ಮಕ್ಕಳನ್ನ ಕೆಟ್ಟ ಕನಸುಗಳು ಬೀಳೋದ್ರಿಂದ ತಡೆಯುತ್ತೆ. ಈ ನಂಬಿಕೆ ತಲತಲಾಂತರಗಳಿಂದ ಇದೆ. ಆದರೆ ಇವತ್ತೇನು ಲಾಜಿಕ್ ನೋಡಿ, ಸರ್ಕಲ್ ಇದೆ, ಲೈಫ್ ಸೈಕಲ್ ಇದೆ, ಸಣ್ಣ ಮೂನು ಎಲ್ಲ ಸೇರಿಸಿ ಒಂದಷ್ಟು ವಿಚಿತ್ರವಾದ ಡಿಸೈನ್ಗಳು ಕೂಡ ಬಂದಿದೆ. ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ, ಏನಿದ್ರ ನಿಜವಾದ ಅರ್ಥ, ಕೆಟ್ಟ ಕನಸುಗಳನ್ನು ಹೇಗೆ ಈ ಡ್ರೀಮ್ ಕ್ಯಾಚರ್ ಅವಾಯ್ಡ್ ಮಾಡುತ್ತೆ ಅಂತ ನಂಬಿಕೆಗಳು ಹೇಳುತ್ತೆ ಅಂತ ತಿಳ್ಕೋತಾ ಸಾಗಣ ಇವತ್ತಿನ ಗಾನ ಬಜಾನದಲ್ಲಿ.

0: ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಸ್ವಾತಿ ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
2: ಹೌದು ಸರ್, ಸಿದ್ದರಾಮಯ್ಯನವರು ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
1: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿಹಾಳಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ, ಅಂದು ಇಂದು ಎಂದೆಂದು.
5: ಸಮಯ 6:34 ಗಾನ ಬಜ್ಜಾನದಲ್ಲಿ ನಾವು ಸಾಕ್ತಾ ಇದ್ದೀವಿ. ಹಾಗೆ ಡ್ರೀಮ್ ಕ್ಯಾಚರ್ ಬಗ್ಗೆ ಮಾತಾಡ್ತಾ ಇದ್ದೆವು. ಇನ್ನು ಆಗಿನ ಕಾಲದಲ್ಲಿ ಈ ಡ್ರೀಮ್ ಕ್ಯಾಚರ್ ಹೇಗಿತ್ತು ಅಂತ ತಿಳ್ಕೊಳ್ಳೋದಾದ್ರೆ, ಈಗ ನಾವು ನಮ್ಮ ಪುರಾಣಗಳಲ್ಲಿ ಯಾವುದೇ ರೀತಿ ಒಂದು ಈಗ ಒಂದು ಕಲಶ ಆಗಿರ್ಬೋದು ಅಥವಾ ಇನ್ನು ಶ್ರೀಗಂಧ ಆಗಿರ್ಬೋದು, ಅದನ್ನು ಹೇಗೆ ಪವಿತ್ರವಾದ ವಸ್ತುಗಳು, ಸೇಕ್ರೆಡ್ ವಸ್ತುಗಳು ಅಂತ ಭಾವಿಸ್ತೀವಿ, ಅದೇ ಥರ ಓಜಿಬೆ ಟ್ರೈಬರ್ ಕೂಡ ಅದನ್ನು ಭಾವಿಸ್ತಾ ಇದ್ರು. ಅದನ್ನ ವಿಲ್ಲೋ ವುಡ್ ಇಂದ ಸರ್ಕಲ್ ಮಾಡ್ತಾ ಇದ್ರು. ಈಗ ನಾವು ರೌಂಡ್ ಸರ್ಕಲ್ ಏನಿರುತ್ತೆ ಅದನ್ನ ವಿಲ್ಲೋ ವುಡ್ ನಿಂದ ಮಾಡ್ತಾ ಇದ್ರಂತೆ. ಯಾಕಂದ್ರೆ ವಿಲ್ಲೋ ವುಡ್ ಬೇಗ ಒಣಗುತ್ತೆ, ಬೇಗ ಒಡೆದು ಕೂಡ ಹೋಗುತ್ತೆ, ಅದು ಬದುಕಿನ ಸಂಕೇತ ಅಂತೆ. ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನೋ ಸಂದೇಶವನ್ನ ಸಾರ್ತಿತ್ತಂತೆ. ಇನ್ನ ಮಧ್ಯದಲ್ಲಿ ವೆಬ್ ಅಂದ್ರೆ ಜೇಡದ ಬಲಿ ಹಾಗೆ ನಾವು ನೋಡ್ತೀವಲ್ಲ, ಅದನ್ನ ಜಿಂಕೆಯ ನರಗಳಿಂದ ಮಾಡ್ತಾ ಇದ್ರಂತೆ. ಹಾಗೆ ನಾ ಕೆಳಗೆ ಜೋತು ಬಿದ್ದಿರುವಂತಹ ಹಕ್ಕಿಯ ರೆಕ್ಕೆಗಳು ಆಗಿನ ಕಾಲದಲ್ಲಿ ಈಗ ಈಗಲ್ಲು ಅವಲ್ ಅಂತಹ ಪಕ್ಷಿಗಳ ಫೆದರ್ಗಳನ್ನ ಬಳಸ್ತಾ ಇದ್ರಂತೆ. ಯಾಕಂದ್ರೆ ಅವು ಜ್ಞಾನ ಹಾಗೂ ಶಕ್ತಿಯ ಸಂಕೇತ. ಮತ್ತೆ ಇದನ್ನ ಮಕ್ಕಳ ತೊಟ್ಟಿಲುಗಳ ಮೇಲೆ ಕಟ್ತಾ ಇದ್ರು. ದೊಡ್ಡವರು ಆಗಿದನ್ನ ಯೂಸ್ ಮಾಡ್ತಾ ಇರಲಿಲ್ಲ. ಕೆಟ್ಟ ಕನಸುಗಳನ್ನ ಫಿಲ್ಟರ್ ಮಾಡಿ ಒಳ್ಳೆ ಕನಸುಗಳನ್ನ ಮಾತ್ರ ತಲುಪಿಸೋದು ಇದರ ಕೆಲಸ. ಆದರೆ ಈಗ ಈ ಡ್ರೀಮ್ ಕ್ಯಾಚರ್ ಸಂಪೂರ್ಣವಾಗಿ ಕಮರ್ಷಿಯಲೈಸ್ ಆಗಿದೆ, ಬದಲಾಗಿದೆ ನೋಡಿ. ವಿಲ್ಲೋ ವುಡ್ ಬದಲಾಗಿ ಮೆಟಲ್ ರಿಂಗು, ಪ್ಲಾಸ್ಟಿಕ್ ರಿಂಗು ಬಂದಿದೆ. ಈಗ ಒಳಗಡೆ ಥ್ರೆಡ್ಗಳು, ನೈಲೋನ್, ಊಲ್ಗಳನ್ನ ಬಳಸ್ತಾ ಇದ್ದೀವಿ. ಈ ಹಕ್ಕಿಯ ರೆಕ್ಕೆಗಳು ಕೂಡ ಫ್ಯಾಕ್ಟ್ರಿ ಮೇಡ್ ಆಗಿದೆ. ಒರಿಜಿನಲ್ ಅಲ್ಲಿ ಸೆಂಟ್ರಲ್ ಹೋಲ್ ಇರಲೇಬೇಕು, ಯಾಕಂದ್ರೆ ಗುಡ್ ಡ್ರೀಮ್ಸು ಅಲ್ಲಿಂದಾನೆ ಪಾಸ್ ಆಗುತ್ತೆ. ಸೊ ಇದು ಹೇಗೆ ಕನಸುಗಳನ್ನು ಫಿಲ್ಟರ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಕೇಳ್ತಾರೆ ಆಕಾಶವಾಣಿ ವಿವಿಧ ಭಾರತಿ 102.9 FM.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನ ವಜ್ರಾನದಲ್ಲಿ ನಾವು ಸಾಕ್ತಾ ಇದ್ದೀವಿ. ಈ ಡ್ರೀಮ್ ಕ್ಯಾಚರ್ ಕೆಟ್ಟ ಕನಸುಗಳನ್ನ ಯಾವ ರೀತಿ ಫಿಲ್ಟರ್ ಮಾಡುತ್ತೆ? ಈ ಡ್ರೀಮ್ ಕ್ಯಾಚ್ ನಲ್ಲಿ ಇರುವಂತಹ ಈ ಫೆದರ್ಗಳಾಗಿರಲಿ ಅಥವಾ ಒಂದು ನೆಟ್ ಇರಬಹುದು, ಏನನ್ನ ಸೂಚಿಸುತ್ತೆ? ಕೆಟ್ಟ ಕನಸುಗಳನ್ನ ಯಾವ ರೀತಿ ಫಿಲ್ಟರ್ ಮಾಡುತ್ತೆ, ಒಳ್ಳೆ ಕನಸುಗಳನ್ನ ಹೇಗೆ ತಲುಪಿಸುತ್ತೆ ನಮಗೆ ಅಂತ ತಿಳ್ಕೊಳ್ಳೋ ಕುತೂಹಲ ನನಗಿದೆ, ನಿಮಗೂ ಕೂಡ ಇದೆ ಅಲ್ವಾ? ಹಾಗಾದ್ರೆ ಈ ಡ್ರೀಮ್ ಕ್ಯಾಚರ್ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಸಮಯ ಆಗ್ತಾ ಇದೆ 6:40. ಈಗ ಕೇಳೋಣ ಪ್ರದೇಶ ಸಮಾಚಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು RJ ಮಂಜುನಾಥ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ವರ್ಷದ ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ದ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ. ಜೂನ್ 4ರಿಂದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವದಂತಿಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಎಲ್ಲದಕ್ಕೂ ನಾಳೆ ಉತ್ತರ ನೀಡುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಯಾವುದೇ ಸಭೆಯನ್ನು ಕರೆಯಲಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಪರವಾಗಿ ರಾಜ್ಯದ ಜನರ ಹಿತದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯಸಭಾ ಮತ್ತು ಪರಿಷತ್ ಚುನಾವಣೆ ಕುರಿತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಜೊತೆ ವಿಸ್ತೃತ ಚರ್ಚೆ ನಡೆಸಲಾಗಿದ್ದು ವಿವಿಧ ಹೆಸರುಗಳನ್ನು ಸೂಚನೆ ಮಾಡಲಾಗಿದೆ. ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶೀಘ್ರವೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾಯಕತ್ವ ಬದಲಾವಣೆ ಕುರಿತ ಎಲ್ಲಾ ಊಹಾಪೋಹಗಳಿಗೆ ನಾಳೆ ತೆರೆ ಎಳೆಯಲಾಗುವುದು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ವರಿಷ್ಠರ ಜೊತೆಗಿನ ಸಭೆಯಲ್ಲಿ ಯಾವ ನಿರ್ದೇಶನ ನೀಡಲಾಗಿದೆ ಎಂಬುದು ನಮಗೆ ತಿಳಿದಿಲ್ಲ ಎಂದು ಹೇಳಿದ್ದಾರೆ. ವರಿಷ್ಠರು ನೀಡುವ ಜವಾಬ್ದಾರಿಗಳನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೆಪಿಸಿಸಿ

0: ಅಂದು 3 ವರ್ಷಗಳು ಪೂರೈಸಿರುವ ಈ ಸಾರ್ಥಕ ಸಂದರ್ಭದಲ್ಲಿ ಸರ್ಕಾರದ ಎಲ್ಲಾ ಸಾಧನೆಗಳ ಶ್ರೇಯಸ್ಸನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ ಪ್ರತಿ ಮಾತಿಗೂ ಬದ್ಧರಾಗಿ ನಡೆಯುವ ಮೂಲಕ ನುಡಿದಂತೆ ನಡೆದ ಹೆಮ್ಮೆ ನಮಗಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಪ್ರತಿ ಮನೆಗೂ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ತಿಳಿಸಿದ್ದಾರೆ. ಯಾರೂ ಹಸಿವಿನಿಂದ ಮಲಗಬಾರದು ಎಂಬ ಸಂಕಲ್ಪದೊಂದಿಗೆ ಜಾರಿಗೊಂಡ ಅನ್ನಭಾಗ್ಯ ಯೋಜನೆಯು ಕೋಟ್ಯಂತರ ಕುಟುಂಬಗಳಿಗೆ ಪೌಷ್ಟಿಕ ಆಹಾರದ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜಕ್ಕೆ ಆಧಾರವಾಗಿದೆ. ಅನ್ನಭಾಗ್ಯ ಯೋಜನೆ ಅಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು 4.26 ಕೋಟಿ ಪಡಿತರದಾರರು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳೊಂದಿಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗಾಗಿ ಸರ್ಕಾರಕ್ಕೆ ಕಡತ ಕಳುಹಿಸಿದ್ದಾರೆ. ಪ್ರತ್ಯೇಕ ಪಾಲಿಕೆ ಪ್ರಸ್ತಾವನೆ ಇತ್ಯರ್ಥಗೊಳಿಸಲು ಸರ್ಕಾರವು ಕೆಲ ನಿಬಂಧನೆ ಪಾಲಿಸಬೇಕು ಎಂದು ರಾಜ್ಯಪಾಲರು ಸರ್ಕಾರಕ್ಕೆ ಕಳುಹಿಸಿರುವ ಅನುಮೋದನೆಯಲ್ಲಿ ಷರತ್ತು ವಿಧಿಸಿದ್ದಾರೆ. ಅಸ್ತಿತ್ವದಲ್ಲಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಚುನಾಯಿತ ಸಂಸ್ಥೆಯ ಅವಧಿ ಪೂರ್ಣಗೊಂಡ ನಂತರ ವಿಭಜನೆಯ ಅಧಿಸೂಚನೆಯು ಜಾರಿಗೊಳ್ಳಬೇಕು. ಸದ್ಯ ನಡೆಯುತ್ತಿರುವಂತಹ ಜನಗಣತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಅಸ್ತಿತ್ವದಲ್ಲಿರುವಂತಹ ಗಡಿಗಳನ್ನು ಬದಲಾಯಿಸದಂತೆ ಷರತ್ತು ವಿಧಿಸಲಾಗಿದೆ. ಆದರೆ ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಗಳಿಗೆ ಆರ್ಥಿಕ ನೆರವು ಹಾಗೂ ಆದಾಯ ವಿತರಣೆ ಲಭ್ಯವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ರಾಜ್ಯಪಾಲರು ಸಲಹೆ ನೀಡುವ ಕಡತ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಇಸ್ರೇಲ್ ಸಿದ್ಧವಾಗಿದೆ ಎಂದು ಇಸ್ರೇಲ್ ಕಾನ್ಸುಲ್ ಜನರಲ್ ಓರ್ಲಿ ವೈಚ್ಮ್ಯಾನ್ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ಇಸ್ರೇಲ್ ಒಂದು ಕಾಲದಲ್ಲಿ ತೀವ್ರ ಜಲಕ್ಷಾಮ ಎದುರಿಸುತ್ತಿತ್ತು. ನಿರಂತರ ತಾಂತ್ರಿಕ ನಾವೀನ್ಯತೆ ಸರ್ಕಾರದ ದಿಟ್ಟ ನೀತಿಗಳಿಂದ ಆ ದೊಡ್ಡ ಸವಾಲನ್ನು ಅವಕಾಶವಾಗಿ ಬದಲಾಯಿಸಿದೆವು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಯಾವುದೇ ಒಂದು ನಾವೀನ್ಯತಾ ಪರಿಸರ ವ್ಯವಸ್ಥೆಯು ಅಭಿವೃದ್ಧಿ ಹೊಂದಬೇಕಾದರೆ ಅಲ್ಲಿ ಎಲ್ಲಾ ವಲಯಗಳ ಪರಸ್ಪರ ಸಹಕಾರ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕುಡಿಯುವ ನೀರು ಪೂರೈಕೆ ಹಾಗೂ ನಿರ್ವಹಣೆಯಂತಹ ಅತ್ಯಂತ ಸೂಕ್ಷ್ಮ ವಲಯದಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಅನಿವಾರ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣ ಆಫ್ರಿಕಾದಿಂದ ಬೆಂಗಳೂರಿಗೆ ಆಗಮಿಸಿದ 4 ಚೀತಾಗಳ ಕ್ವಾರಂಟೈನ್ ಅವಧಿ ಮುಗಿದಿದ್ದು 4 ಜೂನ್‌ರಿಂದ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಾಗಲಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಪ್ರಧಾನ ಮುಖ್ಯ ಅರಣ್ಯಾಧಿಕಾರಿ ಕುಮಾರ್ ಪುಷ್ಕರ್ ಅವರೊಂದಿಗೆ ಸಭೆ ನಡೆಸಿದ ಬಳಿಕ ಮಾತನಾಡಿದ ಸಚಿವರು, ಈ ಚೀತಾಗಳಿಗಾಗಿ ಬನ್ನೇರುಘಟ್ಟ ಮೃಗಾಲಯದಲ್ಲಿ ಪ್ರತ್ಯೇಕವಾಗಿ ಸಿದ್ಧಪಡಿಸಿರುವ ಆವರಣದಲ್ಲಿ ಬಿಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ಚೀತಾಗಳನ್ನು ಬನ್ನೇರುಘಟ್ಟ ಪರಿಸರ ವಾತಾವರಣ ಹವಾಮಾನಕ್ಕೆ ಹೊಂದಿಕೊಳ್ಳಲು ಪ್ರತ್ಯೇಕವಾಗಿ ಇಡಲಾಗಿತ್ತು. ಪ್ರಸ್ತುತ ಇವುಗಳು ಸಂಪೂರ್ಣ ಆರೋಗ್ಯವಾಗಿದ್ದು 1 ಜೂನ್ ಪ್ರವಾಸಿಗರಿಗೆ ನೋಡಲು ಅವಕಾಶ ಕಲ್ಪಿಸುವಂತೆ ಸಚಿವರು ನಿರ್ದೇಶನ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಕುರಿತಂತೆ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದಂತಹ ಡಾ ಬಿಆರ್ ಗುರುಪ್ರಸಾದ್ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು, ಕೇಂದ್ರ ಸರ್ಕಾರದ ಪ್ರೋತ್ಸಾಹದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ವರ್ಷಗಳಲ್ಲಿ ಅತ್ಯುತ್ತಮ ಸಾಧನೆಗಳಾಗಿವೆ ಎಂದು ತಿಳಿಸಿದ್ದಾರೆ. ಅಂತರಿಕ್ಷ, ರಕ್ಷಣೆ, ಅರೆವಾಹಕ, ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ದು, ಸಂಶೋಧನೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಧನ ಸಂಪನ್ಮೂಲವೂ ದೊರೆತಿದೆ ಎಂದು ಹೇಳಿದ್ದಾರೆ.
3: ದಶಕದ ಸುಮಾರಿನಲ್ಲಿ ಭಾರತ ಸರ್ಕಾರದ ಅನೇಕ ಪ್ರೋತ್ಸಾಹಗಳಿಂದಾಗಿ ದೇಶದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಕಣ್ಣಿಗೆ ಕಟ್ಟುವಂತಹ ಚಟುವಟಿಕೆಗಳು ನಡೆದಿವೆ. ಇದು ಅಂತರಿಕ್ಷ ಕ್ಷೇತ್ರದಲ್ಲಿರಬಹುದು, ರಕ್ಷಣಾ ಕ್ಷೇತ್ರದಲ್ಲಿರಬಹುದು, ಸೆಮಿಕಂಡಕ್ಟರ್ಸ್ ಇವುಗಳ ಕ್ಷೇತ್ರದಲ್ಲಿರಬಹುದು, ಇವೆಲ್ಲ ಭಾರತ ಸರ್ಕಾರ ಕೈಗೊಂಡಿರುವಂತಹ ದಿಟ್ಟತನದ ಕ್ರಮಗಳು. ಇವು ನಮ್ಮ ದೇಶ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಮೇಲೆರೋದಕ್ಕೆ ಸಹಾಯ ಆಗ್ತಾ ಇದೆ.
0: ಆಕಾಶವಾಣಿಗೆ ಈಗ 90ರ ಸಂಭ್ರಮ. ಈ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಇದೇ ತಿಂಗಳ 30ರಂದು ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸಂಜೆ 6 ಗಂಟೆಗೆ

ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಹಿರಿಯ ಸಾಹಿತಿ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಕುರಿತು ಸಂಗೀತ ತಜ್ಞ ಡಾ ಎನ್ ರಘು, ಆಕಾಶವಾಣಿ ನಾಟಕಗಳ ಕುರಿತು ಡಾ ವಿದ್ಯಾ ಮಾತನಾಡಲಿದ್ದಾರೆ. ಬಳಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಜರುಗಲಿದ್ದು ಹೆಸರಾಂತ ಕಲಾವಿದ ರಮಣ ಬಾಲಚಂದ್ರನ್ ಅವರಿಂದ ವೀಣಾವಾದನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಂಡು ವೆಂಟ್ ಟನಲ್ ಕೆಳ ಸೇತುವೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಬಳಿ ಇರುವ ವೆಂಟ್ ಟನಲ್ ಜಂಕ್ಷನ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕಾಮಗಾರಿಯನ್ನು ಕಾಲಮಿತಿಯ ಒಳಗೆ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. 19 ಕೋಟಿ ರೂಪಾಯಿ ವೆಚ್ಚದಲ್ಲಿ 300 ಮೀಟರ್ ಉದ್ದದ ಕೆಳ ಸೇತುವೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು 70% ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಷ್ಟೀಯ ಹೆದ್ದಾರಿ ತಡೆದ ಪ್ರತಿಭಟನಾಕಾರರು ತಮಿಳುನಾಡು ಸರ್ಕಾರ ಮುಖ್ಯಮಂತ್ರಿ ವಿಜಯ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೇಕೆದಾಟು ಯೋಜನೆ ಅನುಷ್ಠಾನ ಆಗಲೇಬೇಕು ಎಂದು ಕನ್ನಡ ಪರ ಹೋರಾಟಗಾರರು ಆಗ್ರಹಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯನ್ನು ಸಂಪೂರ್ಣ ತಂಬಾಕು ಮುಕ್ತ ಜಿಲ್ಲೆಯನ್ನಾಗಿಸಿ ಯುವ ಪೀಳಿಗೆಯನ್ನು ತಂಬಾಕು ವ್ಯಸನದಿಂದ ದೂರ ಇಡುವ ನಿಟ್ಟಿನಲ್ಲಿ ಜೂನ್ ತಿಂಗಳಿನಾದ್ಯಂತ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ತಿಳಿಸಿದ್ದಾರೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದಡಿ ಹಮ್ಮಿಕೊಳ್ಳಲಾಗಿದ್ದಂತಹ ಪ್ರಸಕ್ತ ಸಾಲಿನ ಮೊದಲನೆಯ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 10 ಹಳ್ಳಿಗಳನ್ನು ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ವರ್ಷಗಳ ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ಧ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ. ಜೂನ್ 4ರಿಂದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
3: ಎದೆ ತುಂಬಿ ಹಾಡಿದೆನು ಬಂದು ನಾನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ
1: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಸಮಯ 6:55 ಈಗ ಕೇಳೋಣ ಕನ್ನಡ ರತ್ನ ಭಂಡಾರದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಚ್ ರಾಜಾರಾವ್ ಫ್ರೆಂಚ್, ಇಂಗ್ಲಿಷ್ ಹಾಗೂ ಕನ್ನಡ ಭಾಷೆಗಳಲ್ಲಿ ವಿದ್ವಾಂಸರು, ಭಾಷಾ ವ್ಯಾಕರಣ ಮತ್ತು ಭಾಷಾ ಪ್ರಯೋಗಗಳನ್ನು ಮಾಡಿದವರು. ಭಾರತೀಯ ಧರ್ಮ, ತತ್ವ, ಕಲೆ, ಭಾಷಾಶಾಸ್ತ್ರ ಇವುಗಳನ್ನು ಇಂಗ್ಲಿಷ್ಗೆ ಕೊಂಡು ಹೋದವರು. ರಾಜಾರಾವ್ ಅವರು ಪ್ಯಾರಿಸ್ನ ಪತ್ರಿಕೆಗಳ ಸಂಪಾದಕ ಮಂಡಳಿಗಳಲ್ಲಿ ಇದ್ದರು. 1930 ವೇಳೆಗೆ ಕಥೆಗಳನ್ನು ಬರೆಯಲು ಆರಂಭಿಸಿದರು. ಕಾಂತಾಪುರ ಅವರ ಜನಪ್ರಿಯ ಇಂಗ್ಲಿಷ್ ಕಾದಂಬರಿ ಲಂಡನ್ನಲ್ಲಿ ಪ್ರಕಟವಾಯಿತು. ಚೇಂಜಿಂಗ್ ಇಂಡಿಯಾ, ವೆದರ್ ಇಂಡಿಯಾ, ಮೀನಿಂಗ್ ಆಫ್ ಇಂಡಿಯಾ, ಹೀಗೆ ಭಾರತದ ಮಹತ್ವ ಸಾರುವ ಲೇಖನಗಳನ್ನು ಅವರು ಇಂಗ್ಲಿಷ್ನಲ್ಲಿ ಬರೆದರು. ಆಂಗ್ಲ ಕಥಾ ಸಾಹಿತ್ಯದಲ್ಲಿ, ಕಾದಂಬರಿ ಸಾಹಿತ್ಯದಲ್ಲಿ ತಮ್ಮ ಛಾಪು ತೋರಿಸಿದ ಹಾಸನದ ರಾಜಾರಾಯರು ಆ ಕಾಲದಲ್ಲೇ ಅಮೆರಿಕದ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರಾಗಿದ್ದರು. ಕೇಳೋಣ ಎಚ್ ರಾಜಾರಾಯರ ಧ್ವನಿ.
2: ಶಬ್ದ ಅಂತನ್ಬಿಟ್ಟು ನಾವು ಸುಮ್ಮನೆ ಅಂತೀವಿ. ಒಂದು ಪದಾರ್ಥ ಇದೆ, ಒಂದು ಗ್ಲಾಸ್ ಇದೆ ನೋಡಿ. ಈ ಗ್ಲಾಸ್ ಅರ್ಥ ಮಾಡ್ಕೋಬೇಕಾದ್ರೆ ಅದು ಏನು, ಅದು ನೋಡೋದಕ್ಕೆ, ನೋಡಿದಾಗ ನೋಡೋದು ಅದರ ಫಾರ್ಮ್ ಇದೆಯಲ್ಲ, ಅದಕ್ಕೆ ಏನು, ಅದು ಎಲ್ಲಿ ಕಟ್ ಮಾಡ್ತೀರಿ ಅದನ್ನ, ಎಲ್ಲಿ ನೋಡದೆ ಇಲ್ಲದೆ ಹೋದರೆ ಗ್ಲಾಸ್ ಇಲ್ಲ, ಗ್ಲಾಸ್ ಇಲ್ಲದೆ ಹೋದ್ರೆ ನಾನು ನೋಡೋದಿಲ್ಲ, ಅದನ್ನ ಎರಡು ಒಂದೇ, ಅದು ಎಲ್ಲಿ ಕಟ್ ಮಾಡ್ತೀರಿ, ಆಗೋದಿಲ್ಲ. ಅದಕ್ಕೆ ನಾನು ಹೇಳೋದು, ಅದ್ವೈತ ವೇದಾಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಎಲ್ಲರೂ ಮೋಕ್ಷ, ಎಲ್ಲರಿಗೂ ಮೋಕ್ಷ ಆಗಿದೆ, ಆಗಲಿ ಮೋಕ್ಷ ಸಿಕ್ಕಿದೆ, ಆದರೆ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಸುಮ್ಮನೆ ಅದು ಏನೋ ಅನುಭವ ನೋಡಿದ್ರೆ, ಈ ಗ್ಲಾಸ್ ನೋಡಿ ನನ್ನ ಕಣ್ಣ ಮೇಲೆ ಹೋಗಿ, ತಲೆ ಮೇಲೆ ನನ್ನ ಮನಸ್ಸಿಗೆ ಹೋಗಿ, ಅಲ್ಲಿಂದ ಯಾವಾಗ ನಂಗೆ ತಿಳಿಯುತ್ತೋ ಆವಾಗ ಗ್ಲಾಸ್ ಆಗುತ್ತೆ ಅಂದರೆ ಅಲ್ಲಿಲ್ಲ, ಇಲ್ಲಿದೆ. ಯಾಕಂದರೆ ನಾನು ಒಂದು ವಿಷಯ ನೋಡಿ, ನಾವು ಈಗ ಮಾತಾಡ್ತಿದ್ವಿ, ಆ ಶಬ್ದ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ನಮಗೆ ನಿಜವಾಗಲೂ ಆಶ್ಚರ್ಯವಾಗುತ್ತೆ. ಶಬ್ದ ಎಲ್ಲಿಂದ ಬರುತ್ತೆ? ಅದು ಪರವಾಕ್ಯ ಅಂತಂತಾರಲ್ಲ, ಪರ ಮಧ್ಯಮ ಆಮೇಲೆ ಹೇಳ್ಬಿಟ್ಟು 4 parts ಇದೆ, ಪಶ್ಯಂತಿ, ಆಮೇಲೆ ಇನ್ನು ವೈಖಾರಿ, ಪರ ಪಶ್ಯಂತಿ ಪರ ಮಧ್ಯಮ, ಪರ ಪಶ್ಯಂತಿ ಮಧ್ಯಮ ವೈಖಾರಿ ಅಂದ್ಬಿಟ್ಟು, ಆ 4 levels ನೋಡಿದ್ರೆ ಪರವಾಕ್ಯನೇ ನಿಜವಾದ ವಾಕ್ಯ. ಅದು ಎಲ್ಲಿಂದ ಬರುತ್ತೆ?

0: ಆಗುತ್ತೆ ಅಂತ ಯೋಚನೆ ಮಾಡಿದ್ರೆ ತಲೆ ತಿರುಗುತ್ತೆ. ಅದನ್ನು ನಾನು ಹೇಳೋದು, ನಿಮ್ಗೆ ಯಾವಾಗ ನಿಮ್ಮ ಶರೀರ ಇಲ್ವೋ, ನಿಮ್ಮ ಮನಸ್ಸಿಲ್ವೋ, ಅದೇ ಆವಾಗ ನಾನು ಒಂದು ಒಂದು ಇದೇ ಮಂಡ್ಯ ನಮ್ಮ ಗುರುದೊಂದು ಶ್ಲೋಕ ಹೇಳ್ತೀನಿ. ಜಾತಿ ನೀತಿ ಕುಲಗೋ ಕುಲಗೋತ್ರಮಿಲ್ಲಮೇ ನಾಮರೂಪ ಗುಣದೋಷ ಜಾತವಂ ದೇಶಕಾಲ ವಿಷಯಾದಿ ವರ್ತಿ ಜ್ಞಾನ್ ಏಕನ್ ಅದ್ವಯನ ನಾಮಯನ್ ಫಲನ್. ಜಾತಿ ಇಲ್ಲ, ನೀತಿ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಕಾಲ ಇಲ್ಲ, ದೇಶ ಇಲ್ಲ, ಒಳ್ಳೆಯದಿಲ್ಲ, ಕೆಟ್ಟದಿಲ್ಲ, ಕುಲಗೋತ್ರ ನಾಮರೂಪಗಳು ದೇಶಕಾಲ ವಿಷಯಾದಿ ವಿಷಯಾದಿ ವರ್ತಿನ ಐ ಆಮ್ ಬಿಯಾಂಡ್ ಆಲ್ ಆಲ್ ಕ್ಯಾಟಗರೀಸ್ ಅವನ್ ಏಕನ್ ಅದ್ವಯನ್ ಅನಾಮಯನ್ ಪರನ್. ಅದು ನನ್ನ ನಿಜವಾದ ಸತ್ಯ. ಸುಖವಾಗಿರೀನ್ ಬಿಟ್ಟು ಅವ್ರ ಸುಖಕ್ಕೋಸ್ಕರ ಅದನ್ನು ಪಬ್ಲಿಷ್ ಮಾಡ್ತಾನೆ. ನೀವು ಯೋಚನೆ ಮಾಡ್ತಿರುವ ಕಮ್ಯುನಿಕೇಷನ್ ನಿಮ್ಮ ಜೊತೆಲಿ ನಿಮ್ಮ ಕೈಲಿ ಮಾಡಿಸ್ಕೊಂಡ್ರೆ ಅಂದರೆ ನೀವು ಏನು ಯೋಚನೆ ಮಾಡ್ತೀನೋ ಅದು ನೀವೇ ಅರ್ಥ ಆದರೆ ಅವು ಇನ್ನೊಬ್ರಿಗೆ ಹೇಳ್ಬೋದು ಅಲ್ವೇ ಅಲ್ವೇ. ಅದೇ ನಾ ಅದೇ ಹೇಳೋದು. ನೀವು ಸರಿಯಾಗಿ ಗಾಂಧೀಜಿ ನೋಡಿ, ಯಾವಾಗಲೂ ತನಗೆ ತಾವೇ ಮಾತಾಡ್ತಾ ಇದ್ರು. ಹಾಗೆ ನಾವು ನಮಗೆ ತಾವೇ ಮಾತಾಡಿದ್ರೆ ಒಂದು ಪುಸ್ತಕ ಬರುತ್ತೆ. ಅದು ನಾವು ಸರಿಯಾಗಿ ಶುದ್ಧವಾಗಿ ಬಹಳ ಬಹಳ ಸತ್ಯವಾಗಿ ನಾವು ಹೇಳಿದ್ರೆ ಅದು ಎಲ್ಲರಿಗೂ ಅರ್ಥವಾಗುತ್ತೆ. ಯಾರು ತಿಳ್ಕೋಬಹುದು ಶಕ್ತಿ ಇದೆಯೋ ಅವ್ರಿಗೆ ಅರ್ಥವಾಗುತ್ತೆ. ನಾನು ಮಾಡಿರೋಂಥ ಎಕ್ಸ್ಪೆರಿಮೆಂಟ್ ಇಂಗ್ಲೀಷ್ನಲ್ಲಿ ಯಾರೂ ಮಾಡಿಲ್ಲ ಈ ಥರ ಅಂತ ಹೇಳ್ತಾರಪ್ಪ, ಹೇಳ್ತಾರೆ. ಅದು ಭಾಳ ಭಾಳ ಒರಿಜಿನಲ್ ಅಂತ ಹೇಳ್ತಾರೆ. ಅಂದರೆ ಅವ್ರು ಹೇಳೋದು, ನಾನು ಹೇಳ್ತೀನಿ ನನಗೆ ಅವ್ರು ಹೇಳೋದು ಹೇಳ್ತಾರೆ. ಬಹಳ ಕಷ್ಟಪಟ್ಟಿದ್ದೀನಿ ಅದಕ್ಕೋಸ್ಕರ, ಯಾಕೆಂದರೆ ನಾನು ಯಾವಾಗಲೂ ಸತ್ಯ ಹೇಳಬೇಕು ಅಂದ್ಬಿಟ್ಟು, ಏನು ಮಾಡೋದು ಸತ್ಯದಿಂದ ಮಾಡಬೇಕು ಅಂದ್ಬಿಟ್ಟು, ನಾನು ಯಾವ ವಾಕಿದೆಯೋ ಆ ವಾಕ್ಯನ್ನು ಸರಿಯಾಗಿ ಸತ್ಯವಾಗಿ ಹೇಳಬೇಕು ಅಂದ್ಬಿಟ್ಟು ಪ್ರಯತ್ನ ಪಟ್ಟಿದ್ದೀನಿ. ಅದರಿಂದ ಅದರ ಶಕ್ತಿ ಬರುತ್ತೆ, ಅಲ್ಲದೆ ಅದರ ಸತ್ಯವೂ ಬರುತ್ತೆ. ಅದು ಗುರುಗಳ ಆಶೀರ್ವಾದ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ಎಚ್ ರಾಜಾರಾವ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಸಮಯ 7 ಗಂಟೆ ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರತಿ ಸ್ಲಿಪ್ನಲ್ಲಿ ಮತ ಚಲಾಯಿಸುವ ನಿಖರವಾದ ಸಮಯವನ್ನು ತೋರಿಸಲು ವಿವಿಪ್ಯಾಟ್ ಮಾರ್ಗಸೂಚಿಗಳಲ್ಲಿ ಬದಲಾವಣೆಗಳನ್ನು ಕೋರಿ ಸಲ್ಲಿಸಲಾದ ಅರ್ಜಿಯ ಕುರಿತು ನಿರ್ಧಾರ ತೆಗೆದುಕೊಳ್ಳುವುದನ್ನು ಸುಪ್ರೀಂಕೋರ್ಟ್ ಇಂದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದೆ. ಧಾರವಾಡ ಮಹಾನಗರ ಪಾಲಿಕೆಯಿಂದ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳ ಜೊತೆಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗಾಗಿ ಕಡತವನ್ನು ಸರ್ಕಾರಕ್ಕೆ ಕಳುಹಿಸಿದ್ದಾರೆ. ಮಾಜಿ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಪುಣ್ಯತಿಥಿಯ ಅಂಗವಾಗಿ ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಗೌರವ ನಮನ ಸಲ್ಲಿಸಿದರು. ಪಂಡಿತ್ ಜವಾಹರಲಾಲ್ ನೆಹರು ಅವರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರದ ಮೊದಲ ಪ್ರಧಾನಮಂತ್ರಿಗಳಾಗಿ 17 ವರ್ಷಗಳ ಕಾಲ ಜನರ ಸೇವೆ ಮಾಡಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ನೆಹರು ಅವರ ಪುಣ್ಯಸ್ಮರಣೆ ಅಂಗವಾಗಿ ವಿಧಾನಸೌಧದಲ್ಲಿರುವಂತಹ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿ ಅವರು ಮಾತನಾಡಿದರು. ತೋಟಗಾರಿಕೆ ಇಲಾಖೆ ಅನುಷ್ಠಾನಗೊಳಿಸುತ್ತಿರುವಂತಹ ಕೃಷಿ ವಿಕಾಸ ಯೋಜನೆಯಡಿ ಕೃಷಿಕರಿಗೆ ಮಾರುಕಟ್ಟೆ ಸೌಲಭ್ಯ ಒದಗಿಸಲು ಇದೇ 29-31ರವರೆಗೆ ಸಾವಯವ ಮಾವು ಹಲಸು ಹಣ್ಣುಗಳ ಹಬ್ಬವನ್ನು ಮೈಸೂರು ನಗರದಲ್ಲಿ ನಡೆಸಲಾಗುತ್ತಿದೆ ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕ ಮಂಜುನಾಥ್ ಅಂಗಡಿ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 142 ಅಂಕಗಳಷ್ಟು ಇಳಿಕೆಯಾಗಿದ್ದು ದಿನದಾಂತ್ಯಕ್ಕೆ 75,868 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 7 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದಾಂತ್ಯಕ್ಕೆ 23,907 ಅಂಕಗಳಷ್ಟು ದಾಖಲಾಗಿದೆ. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00ಗೆ.

0: Force is the only one that matters. The Indian Air Force invites applications for commissioned officers through AFCAD 2 of 2026. Registrations open on May 20th, 2026. Visit afcad.edcin.co.in and take the first step toward the blue.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯಾ?
4: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣಾಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
7: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
8: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
9: ಭಾವ ಭಿತ್ತಿಯೊಳಗೆ ಅಚ್ಚುತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
7: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
9: ಹಳೆಯ ಬಂಗಾರದ ಗೀತೆಗಳು.
7: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
9: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್,
7: ಹಾಗೂ ಸಂಜೆ 5:02.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 7:07, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಕೇಳೋಣ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ.
2: ಕೇಳುಗರಿಗೆಲ್ಲ ನಮಸ್ಕಾರ.

0: ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಆಕಾಶವಾಣಿಯ 90 ವರ್ಷಗಳ ಈ ಸುಮಧುರ ಪಯಣದಲ್ಲಿ ಗೀತೆಗೆ ಜೊತೆಯಾದವರು ಸಾಕಷ್ಟು ಜನ ಇದ್ದಾರೆ. ಆ ಗೀತೆಗೆ ಜೊತೆಯಾದವರಲ್ಲಿ ವಾದ್ಯವೂ ಕೂಡ ಒಂದು ಪ್ರಮುಖ ಪಾತ್ರ ವಹಿಸಿದೆ. ಅಂಥದ್ರಲ್ಲಿ ಪ್ರತಿಯೊಬ್ಬರ ಗೀತೆಗೂ ತಬಲಾ ಸಾಥ್ ನೀಡಿ ತಾವೇ ಒಂದು ಖ್ಯಾತ ಪಂಡಿತರಾಗಿದ್ರೂ ಸಹ ವಾದ್ಯ ಸಹಕಾರ ನೀಡುವಾಗ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದಂಥವ್ರು ಅಂದ್ರೆ ಪಂಡಿತ್ ವಿಶ್ವನಾಥ್ ನಾಕೋಡ್ ಅವರು, ನಿಲಯದ ಹಿರಿಯ ನಿವೃತ್ತ ಕಲಾವಿದರು ಕೂಡ ಹೌದು. ಸರ್ ನಮಸ್ಕಾರ, ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ.
0: ಆಕಾಶವಾಣಿ 90 ವರ್ಷ ಮುಗಿಸಿದೆ ಅಂತಂದಾಗ ಒಂದೊಂದು ಹೆಜ್ಜೆಯಲ್ಲೂ ಒಂದೊಂದು ತೆರೆಗಳಾಗಿ ಆ ನದಿಯ ಪಯಣದಲ್ಲಿ ಸೇರಿದವರು ಹಲವರು. ನಿಮ್ಮ ಪಯಣ ಆಕಾಶವಾಣಿ ಜೊತೆ ಆರಂಭ ಆಗಿದ್ಯಾವಾಗ?
1: ಈ ಆಕಾಶವಾಣಿ ಅಂದ್ರೇನೆ ಒಂದು ದೇವಾಲಯ ಇದ್ದಂಗೆ. ನಮ್ಮ ತಂದೆಯವರು ಆಕಾಶವಾಣಿನಲ್ಲೇ, ಇಬ್ರು ಅಣ್ಣಂದ್ರು ಪಂಡಿತ್ ರಘುನಾಥ್ ನಾಕೋಡ್ ಅಂತ ಧಾರವಾಡದಲ್ಲಿ, ಹಾಗೆ ನಮ್ಮ ಇನ್ನೊಬ್ಬ ಅಣ್ಣ ಬಾಲಚಂದ್ರ ನಾಕೋಡ್ ಅವರು ಆಕಾಶವಾಣಿನಲ್ಲೇನೆ ಸರ್ವಿಸ್ ಮಾಡಿದ್ರು. ನಮ್ಗೆ ಸಂಗೀತ ಹೇಗೆ ಅಂದ್ರೆ, ಈ ಆಕಾಶವಾಣಿಗೆ ಸಂಗೀತಕ್ಕೆ ಎಷ್ಟು ಚೆನ್ನಾಗಿ ನಂಟಿದೆ ಅಂದ್ರೆ ಅದರಿಂದಾನೇ ಮನೆ ತಾನೇ ಎಲ್ಲ ಸಂಗೀತಮಯ. ಹೀಗಾಗಿ ನಮ್ಗೇನಂದ್ರೆ ಯಾರಾದರೂ ಆಕಾಶವಾಣಿಗೆ ಹೋಗ್ತಾರೆ ಅಂದ್ರೆ ಎಲ್ಲರೂ ನೋಡೋರು ಅವ್ರನ್ನ. ನಮ್ಮ ತಂದೆಯವರು ಇವರೆಲ್ಲ ಹೋಗ್ತಾ ಇದ್ದಾಗ ನೋಡಿ ಇವರು ಆಕಾಶವಾಣಿ ಕಲಾವಿದರು ಅಂತ. ನಾವು ಅವಾಗ ಬಹಳ ಚಿಕ್ಕವರು, ಅದನ್ನ ನೋಡಿ ಅಯ್ಯೋ ನಾವು ಆಕಾಶವಾಣಿ ಇದಾಗಬೇಕು, ಜನ ನಮ್ಮನ್ನು ಹಿಂಗೆ ಹೇಳಬೇಕು ಅಂತ. ಆದ್ರೆ ಆ ಕಲೆಗೆ ಎಷ್ಟು ಅಷ್ಟು ಪ್ರೋತ್ಸಾಹ ಇರಲಿಲ್ಲ ಅವಾಗೆಲ್ಲ. ಯಾಕಂದ್ರೆ ನಮ್ಮ ತಂದೆಯವರು ತುಂಬಾ ದೊಡ್ಡ ಹಿರಿಯ ಗಾಯಕರು, ಎಷ್ಟು ಹಾಡಿದ್ರು ಅವ್ರಿಗೆ ಅದಕ್ಕೇನ್ ಸಿಗ್ಬೇಕಾಗಿರುವಂತ ಮನ್ನಣೆ ಸಿಗ್ತಿರ್ಲಿಲ್ಲ. ಅಂದ್ರೆ ಅವ್ರಿಗೆ ಒಳ್ಳೆ ಹೆಸರು ಇತ್ತು, ಅವ್ರು ಹಾಡ್ತಾ ಇದ್ರು ಎಲ್ಲ ಕೇಳೋರು. ಆದ್ರೆ ಫೈನಾನ್ಸಿಯಲಿ ಇದು ಬಹಳ ಕಷ್ಟದ ಕಾಲ ಇತ್ತು. ಹೀಗಾಗಿ ನಾನು ಅನ್ಕೋತಾ ಇದ್ದೆ ಯಾಕಬೇಕಪ್ಪ ಇದು ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟಿದ್ದು, ಇರೋದಕ್ಕಿಂತ ಯಾವುದೋ ಇಂಜಿನಿಯರೋ ಏನೋ ಆದ್ರೆ ಬೆಸ್ಟ್ ಅಂತ ಒಂದ್ ಸ್ವಲ್ಪ ಮನಸ್ಸು ಹಂಗೂ ಇತ್ತು. ಆದ್ರೆ ಇವ್ರು ಯಾವಾಗ ಪ್ರೋಗ್ರಾಮ್ ಮಾಡ್ತಾ ಇದ್ರೆ ಅಥವಾ ಆಕಾಶವಾಣಿನಲ್ಲೇ ಇವ್ರ ಕಾರ್ಯಕ್ರಮಗಳು ಬರ್ತಾ ಇದ್ರೆ ಎಲ್ಲರೂ ಇವರನ್ನು ಹೊಗಳೋದು, ಅದು ಇನ್ನೊಂಥರ ಎಲ್ಲೋ ಆಕಾಶವಾಣಿ ಹೌದು ನಾವು ಆಕಾಶವಾಣಿಗೆ ಸೇರ್ಬೇಕು ಅನ್ನುವಂತ ಒಂದು ತುಡಿತ ಅವಾಗಲೇ ಶುರು ಆಗಿತ್ತು. ಹೀಗಾಗಿ ಮನೆ ಮಂದಿ ಎಲ್ಲ ಸಂಗೀತಗಾರರು, ಹೀಗಾಗಿ ಅದು
0: ರಕ್ತದಲ್ಲಿ
1: ಬಂದ್ಬಿಡ್ತು. ಹೀಗಾಗಿ ನಾವು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಿ ತಬಲಾ ಕಲ್ತ್ವಿ. ಅದು ನಮ್ಮ ಅಣ್ಣ ತಬಲಾ ವಾದಕರು. ನಮ್ಮ ತಂದೆಯವರು ತಬಲಾ ಹಿಡ್ಕೊಂಡು ಶಾಸ್ತ್ರೀಯ ಸಂಗೀತ ಹಾಡ್ತಿದ್ರು. ಪಾಠ ಮಾಡ್ಬೇಕಾದ್ರೂ ಈ ವಿಳಂಬಿತ ಏಕ್ತಾಲನ್ನ ಅಂದ್ರೆ ತುಂಬಾ ಲೆಂದಿ ಇರತ್ತದು, ಅದು ಕರೆಕ್ಟ್ ಆಗಿ ಹಾಡೋರ್ಗೆ ಕರೆಕ್ಟ್ ಗೊತ್ತಾಗೋಲ್ಲ. ಆದ್ರೆ ಇವರು ಹೇಳ್ಕೊಂತ ಪಾಠ ಮಾಡ್ಕೊಂತ ತಾವು ನುಡಿಸ್ತಾ ಇದ್ರು. ಈ ತರ ಅದು ನಮ್ಗೆ ನಮ್ಮ ಅಣ್ಣ ಅವ್ರಿಗೆ ಕಲ್ಸಿದ್ರು. ಅಣ್ಣ ಅವರು ಮತ್ತೆ ಅದನ್ನೇ ಮುಂದೆ ವರ್ಸ್ಕೊಂಡು ಪಂಡಿತ್ ಬಸವರಾಜ್ ಬೆಂಡಿಗೇರಿ ಅವರ ಹತ್ರ ಪಾಠಾಂತರ ಮಾಡಿದ್ರು. ಹೀಗೆ ಇವ್ರದ್ದೆಲ್ಲ ಜೊತೆ ಒಡನಾಟ ನನಗೆ ಜಾಸ್ತಿ ಇತ್ತು. ಹೀಗಾಗಿ ಮನೆಯಿಂದ ಅದು ತಬಲಾ ಕಲಿಬೇಕು ಅನ್ನುವಂಥ ಒಂದು ಆಸೆಗೆ ಬಂದೆ. ಕೊನೆಗೆ ಹಾಗೇನೆ ಈಗ 2 ವರ್ಷದಲ್ಲೇನೆ ನಾನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೆ ಅಂದ್ರೆ, ಕೆಲವೊಬ್ರು ಏನು 10 ವರ್ಷ ಮಾಡ್ತಾರೆ, ಅದು ನಾನು 2 ವರ್ಷದಲ್ಲೇ ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೆ. ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ. ಹೀಗಾಗಿ ಬೇಗ ರೇಡಿಯೋ ಆರ್ಟಿಸ್ಟ್ ಆದೆ, ಈ ಫೀಲ್ಡಿಗೆ ಬಂದೆ.
0: ಬರ್ತಾರೆ ನಿಲಯದ ಕಲಾವಿದರಾಗಿ ಸೇರ್ಕೊಂಡ್ರಿ ನೀವು?
1: ಫಸ್ಟ್ ನಾನು ಎಲ್ಲ ಅಲ್ಲೇ ಆಕಾಶವಾಣಿ ಧಾರವಾಡದಲ್ಲಿ ಬಿ ಗ್ರೇಡ್ ಅಂತ ಬಂದ್ಬಿಡ್ತು. ನಾನು ಫಸ್ಟ್ ಹೋದಾಗ 20 ಜನದ ರೇಡಿಯೋ ಇದಕ್ಕೆ ಹೋಗಿತ್ತು ತಬಲಾದಲ್ಲಿ. ಅಲ್ಲಿ ಆದವರು ಒಂದಿಬ್ಬರು ಮಂದಿನ, ಅದು ಈ ಬಿ ಗ್ರೇಡ್ ಬಂದ್ಬಿಡ್ತು. ನಮ್ಮ ಮನೆಯಲ್ಲಿ ಹೇಗೆ ಅಂದ್ರೆ ಯಾರನ್ನೂ ಹೆಚ್ಚುಗಾರಿಕೆ ಮಾಡೋದಿಲ್ಲ. ಈ ಹೆಚ್ಚು ಎಷ್ಟೋ ಚೆನ್ನಾಗಿದ್ರು ಏನು ಉಪಯೋಗಿಲ್ಲ ಇವನು ಅಂತ. ಆ ತರ ಒಂದು ಅಂದ್ರೆ ಅವನು ಚೆನ್ನಾಗಿ ಬೆಳೀಲಿ ಅಂತ. ಹಾಗಾಗಿ ನನ್ಗೆ ಹೇಳಿದ್ರು ಅಯ್ಯೋ ನೀನು ಒಬ್ಬನೇ ನೋಡ ಬಿ ಆಗಿ ಮಾಡಿದ್ದು ಅಂತ. ಹಾ, ಎಲ್ಲರೂ ಬಿಹೈನಲ್ಲೇ ಇದ್ರು ಫಸ್ಟ್ ಬರ್ತಾ ಇದ್ದಂಗಲೇ ಅಂತ. ನಾನು ಮತ್ತೆ ಇಮಿಡಿಯೇಟ್ ಆಗಿ ಒಂದು ನೆಕ್ಸ್ಟ್ ಯಾವಾಗ ಬಂತು ಆಡಿಷನ್ ಮತ್ತೆ ಅವಾಗ ಅಪ್ಲೈ ಮಾಡಿ ಬಿಹೈ ಆಗಿ. ಅವಾಗ ಎಲ್ಲರೂ ಹೇಳೋರು ಯಾವಾಗ ಬಿ ಆದ ಯಾವಾಗ ಬಿಹೈ ಆದ ಗೊತ್ತೇ ಆಗ್ಲಿಲ್ವಲ್ಲ ಅಂತ. ಅಷ್ಟೊತ್ತಿಗೆ ಆಕಾಶವಾಣಿ ಬೆಂಗಳೂರಲ್ಲೇ ಪಂಡಿತ್ ಬಸವರಾಜ ರಾಜಗುರುಗಳು ಅವರು ನನ್ನನ್ನು ತುಂಬಾನೇ ಬೇರೆ ಕಡೆ ಎಲ್ಲ ದೇಶ ಸುತ್ತಿದ್ದು ಅವ್ರ ಹತ್ರನೇ ನಾನು. ಅವಾಗ ಇನ್ನೂ ಹೆಂಗ್ ಹುಡುಗ, ಅವರು ಎಲ್ಲ ಕಲಿಸೋರು ಅವಾಗ ನೋಡು ಹೀಗೆ ಇರಬೇಕು ಹಾಗಿರ್ಬೇಕು ಹೀಗೆ ನುಡಿಸ್ಬೇಕು ಅಂತ. ಅದು ನಮ್ಮನ್ನ ಇನ್ನೂ ಬೂಸ್ಟ್ ಮಾಡ್ತು. ಮನೆಯಲ್ಲಿಯೂ ಒಳ್ಳೆ ಸಂಗೀತ, ದೊಡ್ಡ ದೊಡ್ಡವ್ರ ಕಡೆಯೇ ಇವರು ನಾನು ಮಾಡೋದ್ರಿಂದ ಹಿಂಗಾಗಿ ಅದು ಆ ಬೆಳ್ಕೊಂಡು ಹೋಯ್ತು. ಹೀಗಾಗಿ ನಾನು ಬೇಗ ಪ್ರಚಲಿತಕ್ಕೆ ಬಂದೆ. ಆಕಾಶವಾಣಿ ಧಾರವಾಡನಲ್ಲೇನೆ ನನ್ನ ಅಪಾಯಿಂಟ್ಮೆಂಟ್ ಆಗಬೇಕಾಗಿತ್ತು, ಏನೋ ಕಾರಣದಿಂದ ಆಗಲಿಲ್ಲ. ಬೆಂಗಳೂರಿಗೆ 1986 ನಾನು ಇಲ್ಲಿ ಸೆಲೆಕ್ಟ್ ಆಗಿ ಬಂದೆ.

0: ಆ ಸೆಲೆಕ್ಟ್ ಮಾಡಿದವ್ರು ಯಾರು ನೆನಪಿದ್ಯಾ ನಿಮ್ಗೆ?
1: ಓ, ಇದುವರೆಗೂ ಅವಾಗ ಸ್ಟೇಷನ್ ಡೈರೆಕ್ಟರ್ ಆಗಿ ರೆಡ್ಡಿ ಅವರಿದ್ರು. ಆಮೇಲೆ ನಾ ಪಂಡಿತ್ ಬಸವರಾಜ ರಾಜಗುರುಗಳು ಇದ್ರು. ಆಮೇಲೆ ಸಿ ಎಚ್ ಭೀಮಶಂಕರ್ ರಾವ್ ಅಂತೇಳಿ ಹೈದರಾಬಾದ್ ಅವರು, ತುಂಬಾ ದೊಡ್ಡ ಕಲಾವಿದರು, ಅವರೆಲ್ಲ ಇದ್ರು. ನನ್ನಲ್ಲಿ ಹಾಡೋದಕ್ಕೆ ವಸಂತ ಕವಲಿ ಅವರು ಇದ್ರು ಇಲ್ಲೇ, ಜೆ ಎಲ್ ಕಾಶಿನಾಥ್ ಶಾಸ್ತ್ರಿ ಅವರು, ಹೀಗೆ ತುಂಬಾ ಎಲ್ಲ ದೊಡ್ಡ ಬಳಗ ಇಲ್ಲೇ. ನಾನು ನೋಡಿ ಭಯಾನೆ ಪಟ್ಟಿದ್ದೆ ಫಸ್ಟು, ಏನು ಇಂತಿಂಥ ದೊಡ್ಡ ದೊಡ್ಡವರು ಇದಾರೆ ಇಲ್ಲೇ, ನಾನು ಏನು ನುಡಿಸ್ತೀನೋ ಏನು ಬಿಡ್ತೀನೋ ಅಂತ. ಅದೊಂದು ಸ್ವಲ್ಪ ಇಂಟರ್ವ್ಯೂಗೆ ಬಂದಾಗ ಭಯನೂ ಇರುತ್ತೆ, ಆದರೂ ಅದನ್ನೆಲ್ಲ ಮೀರಿ ಒಂದು ಲೆವೆಲಿಗೆ ಬಂದು ಇಲ್ಲಿ ಜಾಯಿನ್ ಆದೆ. ಈ ಆಕಾಶವಾಣಿ ಅಂತೂ ನನಗೆ ಇಲ್ಲಿ ಎಷ್ಟು ಕಲಿಸ್ತಂದ್ರೆ, ನಾನು ಪಂಡಿತ್ ವಸಂತ ಕನಕಾಪುರ ಅವ್ರ ಹತ್ರ ಸುಗಮ ಸಂಗೀತ ಕಲಿತು ಅಲ್ಲೇ ಧಾರವಾಡದಲ್ಲೇ ರೇಡಿಯೋ ಆರ್ಟಿಸ್ಟ್ ಆಗಿದ್ದೆ. ಆದರೆ ಇಲ್ಲಿ ಬಂದ ಮೇಲೆ ಅಲ್ಲಿ ರಾಗಕ್ಕೆ ಬಹಳ ಪ್ರಾಧಾನ್ಯತೆ ಕೊಡ್ತಿದ್ವಿ. ಇಲ್ಲಿ ಬೆಂಗಳೂರಿಗೆ ಬಂದಾಗ ಶಾಂತಾ ಜಯತೀರ್ಥ ಅವರು, ಇಲ್ಲಿ ಬೇರೆ ಬೇರೆ ಎಚ್ ಕೆ ನಾರಾಯಣ ಅವರು, ಇವರೆಲ್ಲ ಆ ಸಾಹಿತ್ಯಕ್ಕೆ ಎಷ್ಟು ಪ್ರಾಧಾನ್ಯತೆ ಕೊಡಬೇಕು, ಸಂಗೀತದ ಜೊತೆಗೆ ಅದು ಇತ್ತಂದ್ರೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಇದೆಲ್ಲ ಕಲ್ತಿದ್ದು ನಾನು ಇಲ್ಲಿಂದಾನೆ. ಆಕಾಶವಾಣಿನೇ, ಆಕಾಶವಾಣಿ ನನ್ನನ್ನು ತುಂಬಾ ಎತ್ತರಕ್ಕೆ ಕರ್ಕೊಂಡೋಯ್ತು.
0: ಅಂದ್ರೆ ಆಕಾಶವಾಣಿ ಒಂದು ಸಾರಸ್ವತ ಲೋಕ ಅಂತ ಹೇಳ್ತಾರಲ್ಲ, ಅದು
1: ಖಂಡಿತ ಇದು ಒಂದು ಸ್ವರ್ಗ ಲೋಕ. ಅದು ಏನ್ ಮಾತಾಡುವಂಗಿಲ್ಲ, ಯಾಕಂದ್ರೆ ನಮಗಂದ್ರೆ ಒಂದು ಒಂದು ಫೈನಾನ್ಷಿಯಲಿ ನಮ್ಗೆ ಸಪೋರ್ಟ್ ಮಾಡಿಬಿಡ್ತು ನಮ್ಮ ಜೀವನದ ಒಂದು, ನಮ್ಗೇನು ಬೇಕು ಮುಂದೆ ನಮ್ಗೆಲ್ಲ ಬರುತ್ತೆ. ಅದರಿಂದ ಒಂದು ಯಾವುದು ಒಂದು ಅಡೆತಡೆ ಇಲ್ಲದೆ ನನ್ನ ಜೀವನ ಸಾಗುತ್ತೆ ಅನ್ನೋದು
0: ಸಿಗೋದು.
1: ನಮ್ಗೆ ಸಂಗೀತಕ್ಕೆ ನನ್ಗೆ ಪ್ಯಾಷನ್ನು ಅದೇ, ಕೆಲಸನೂ ಅದೇ, ಹೀಗಾಗಿ ಅದನ್ನ ಎರಡು ನಡೆಸ್ಕೊಂಡು ಹೋದೆ. ಒಂದು ಅಂತಂದ್ರೆ ಇದರಲ್ಲಿ ಎಷ್ಟು ಕಲ್ತಿದ್ದೀನಿ ಅಂದ್ರೆ, ನಾನು ಅವಾಗ ಬಹಳ ಯಂಗ್ ಇದ್ದೆ, ಅವಾಗ 25 ವರ್ಷ ನನಗೆ, ಅವಾಗ 35 ವರ್ಷ ಸರ್ವಿಸ್ ಮಾಡಿದ್ದೀನಿ ನಾನು ಆಕಾಶವಾಣಿನಲ್ಲೇ. ಅದರಲ್ಲಿ ಎಂತೆಂಥವ್ರು ನೋಡಿದೆ ಅಂದ್ರೆ ಬಹಳ ಹಳಬರು. ಅವಾಗೆಲ್ಲ ಈ ಯುಗಾದಿ ಸಂಗೀತ ಅಂತ ಬಂದು ಆಗೋದು
0: ಹೊರಗಡೆ
1: ಮೂವತ್ತೈದು ಹಾಡುಗಳು, ಅದಕ್ಕೆಲ್ಲ ವಿಜಯ ಭಾಸ್ಕರ್ ಅವರು, ರಂಗರಾವ್ ಅವರು, ಎಲ್ಲ ದೊಡ್ಡ ದೊಡ್ಡ ಕಂಪೋಸರ್ಸ್ ಎಲ್ಲರೂ ಇಲ್ಲಿ ಬರೋರು. ಆಮೇಲೆ ಅವ್ರು ಬರ್ತಾ ಇದ್ದಾಗ ಏನನ್ನೋದು, ನಾ ಕೂಡ ಅವ್ರು ಸ್ವಲ್ಪ ತಬಲಾ ತಗೊಳ್ಳಿ ನಾವು ಸ್ವಲ್ಪ ಟ್ಯೂನ್ ಮಾಡಬೇಕು ಅಂತ. ನನಗದು ಬಹಳ ಚೆನ್ನಾಗಿ ಕಲಿಸ್ತದು, ಇವ್ರು ಹೇಗೆ ಟ್ಯೂನ್ ಮಾಡ್ತಾರೆ, ಯಾವ ಥರ ಏನು ನೋಡ್ತಾರೆ. ಅದು ಒಬ್ಬೊಬ್ರು ಹೇಳೋರು, ಹಾಂ ಇದು ಸಾಹಿತ್ಯ ಹಿಂಗೆ, ಅದು ಅವ್ರಿಗೆ ಗೊತ್ತಾಗಲಿಲ್ಲ ಅಂದರೆ ಬೇರೆಯವ್ರು ಕೇಳಿದೆಯೇನತ್ತೆ ಅಂತ ಕೇಳಿಕೊಂಡು, ಕವಿಗಳಿದ್ರೆ ಅವರನ್ನು ಕೇಳಿ ಹೀಗೆಲ್ಲ ಮಾಡಿ, ಆವಾಗ ನಮಗೂ ಅನಿಸೋದು ಓ ಟ್ಯೂನ್ ಮಾಡಿದ್ರೆ ಹಿಂಗೆಲ್ಲ ಮಾಡಬೇಕು ಅಂತ.
0: ಅಂದ್ರೆ ವಿಶೇಷತೆ ಏನು ಅಂದ್ರೆ, ನೀವು ಬರೀ ಹಿರಿಯರಿಗೆ ಮಾತ್ರ ನುಡಿಸಿರ್ಲಿಲ್ಲ, ಚಿಕ್ಕವ್ರಿಗೂ ಯಂಗ್ಸ್ಟರ್ಸ್ಗೂ ಮಕ್ಕಳ ಕಾರ್ಯಕ್ರಮಕ್ಕೂ ನೀವು ತಬಲಾ ನುಡಿಸಿದ್ದು ಉಂಟು, ಹಾಗೇನೆ ಯುವ ಕಲಾವಿದರಿಗೂ ತಬಲಾ ನುಡಿಸಿದ್ದು ಉಂಟು. ಆ ಒಂದು ವ್ಯತ್ಯಾಸ ನಿಮ್ಗೆ ಹೇಗ ಅನ್ಸೋದು ಅಂತ?
1: ಇಲ್ಲ, ಮಕ್ಕಳ ಕಾರ್ಯಕ್ರಮ ಅಂತೂ ನಾನು ತುಂಬಾನೇ ಜಾಸ್ತಿ ನುಡಿಸಿದ್ದೀನಿ, ಯಾಕಂದ್ರೆ ನಮ್ಮ ಯಾರು ನಮ್ಮ ಶಾಂತಾ ಜಯತೀರ್ಥ ಅವರು, ಆಮೇಲೆ ಬಿ ಆರ್ ಗೀತಾ ಅವರು,
0: ಪಿ ಎಸ್ ವಸಂತ
1: ಅವರು, ಇವರೆಲ್ಲ ಮಾಡೋರು. ಅವಾಗ ಮಕ್ಕಳನ್ನು ಕರೆಸಿ ಇಲ್ಲೇ ಹಾಡು ಕಲಿಸಿ ಇದು ಮಾಡೋರು. ಅದಕ್ಕೆ ನಮಗೂ ಅನ್ನೋರು, ಯಾಕಂದ್ರೆ ನಾನು ಆ ಸಂಗೀತ ಪರಂಪರೆಯಿಂದ ಬಂದವ, ಮಕ್ಕಳಿಗೆ ನಾವು ಸ್ವಲ್ಪ ಎನ್ಕರೇಜ್ ಕೊಟ್ಟರೆ ಅವ್ರು ಏನು ಬೇಕು ಅದೇನು ಆಗ್ತಾರೆ ಅಂತ. ಅದಕ್ಕೆ ನನಗೆ ಭಾಳ ಶಾಂತತಾ ಇದ್ದೆ ನಾನು, ಅವ್ರಿಗೆಲ್ಲ ಏನು ಬೇಕು ಅದನ್ನೆಲ್ಲ ಮಾಡಿ. ನನಗೆ ಆ ಥರ ಯಾವುದು ಒಂದು ಈ ಹೆಡ್ವೇಟ್ ಅಂತಾರಲ್ಲ, ತುಂಬ ಆ ಥರ ಏನು ತೋರಿಸ್ಕೊಳ್ಳೋವಂಥದ್ದು ನನಗೇನಿರಲಿಲ್ಲ. ಯಾರೇ ಬಂದರೂ ನಾನು ನುಡಿಸ್ಬೇಕು, ಹಾಂ ನನ್ನ ವಾದ್ಯಕ್ಕೆ ನಾನು ಮೋಸ ಮಾಡಬಾರ್ದು ಅಂತ ನಂದು ಮೊದಲಿಂದಾನೇ ಅದೊಂದು ಕಾನ್ಸೆಪ್ಟ್. ಹೀಗಾಗಿ ಯಾರೇ ಬಂದರೂ ನಾನು ತಬಲಾ ನುಡಿಸ್ತಿದ್ದೆ. ಅದಕ್ಕೆ ಎಲ್ಲರೂ ಹೇಳೋರು, ಸರ್ ನೀವು ಇದ್ರು ಬಿಟ್ಟರೆ ಭಾಳ ಚೆನ್ನಾಗಿರುತ್ತೆ ಸರ್ ಅಂತ ಎಲ್ಲರೂ ಹೋಗಿ ಸ್ಟೇಷನ್ ಡೈರೆಕ್ಟರ್ ಅವ್ರಿಗೂ ಹೇಳೋರು. ಅವಾಗ ಒಂದಿನ ನನಗೆ ನಮ್ಮ ಜ್ಯೋತ್ಸ್ನಾ ಕಾಮತ್ ಮೇಡಮ್ ಅವರು ಒಮ್ಮೆ ಕರೆದು, ಏನು ಎಲ್ಲರೂ ನಿಮ್ಮನ್ನೇ ಕೇಳ್ತಾರಂತೆ, ಏನು ಮಾಡಿದ್ದೀರಾ ನೀವು, ಏನು ಕತೆ ನಿಮ್ಮದು ಅಂತ. ಇಲ್ಲ ಏನೂ ಇಲ್ಲ ಮೇಡಮ್, ನಾನೇನು ಇಲ್ಲ, ಅವ್ರಿಗೆ ಸಪೋರ್ಟಿವ್ ಆಗಿ ನುಡಿಸ್ತೀನಿ ಅಷ್ಟೇ ಅಂತ. ಕೆಲವೊಬ್ಬರು ಹಂಗೆ ಮಾಡಲ್ಲ, ಯಾಕಂದ್ರೆ ನಾನು ಇಂಥ ದೊಡ್ಡ ಕಲಾವಿದ, ಈ ಸಣ್ಣ ಪಿಳ್ಳೆಗಳಿಗೆ ಏನು ನುಡಿಸೋದು ಅಂತ. ಬಟ್ ಇದು ನಮ್ಗೆ ಕೊಡೋ ಅನ್ನ ಕೊಡೋ ಸಂಸ್ಥೆ, ನಮ್ಗೆ ಎಷ್ಟು ಮಾಡಿದ್ರು ಕಮ್ಮಿನೇ. ಈ ಈ ಸಂಸ್ಥೆಗೆ ನಾವು ಋಣ ತೀರ್ಸಕ್ಕಾಗಲ್ಲ, ಅಂತ ದೊಡ್ಡ ಸಂಸ್ಥೆ ನಮ್ಮನ್ನ ಎತ್ತಿ ಹಿಡಿದಿದೆ.
0: ಅದ್ರ ಜೊತೆಗೆ ಈ ಸುಗಮ ಸಂಗೀತ ಕಲಾವಿದರು ಕೂಡ ನೀವು ಹೌದು, ಹಾಗಿದ್ದಾಗ ನೀವೇ ಕೆಲವೊಂದು ಬಾರಿ ತಬಲಾ ನುಡಿಸ್ಕೊಂಡು ಸಂಗೀತ
1: ಹಾಡಿದ್ದು ಇದೆ. ಹೌದು, ಕೆಲವೊಮ್ಮೆ ಅದು ಏನೋ ಆಗ್ಬಿಡ್ತು, ಒಮ್ಮೆ ಯಾರೋ ತಬಲಾದವರು ಬರಬೇಕಾಗಿತ್ತು, ನಾನು ಹಾಡಬೇಕಾಗಿತ್ತು, ಇಲ್ಲ ಆದ್ರೆ ಅದು ಹೋಗ್ಲೇಬೇಕಾಗಿತ್ತು,
0: ಲೈವ್ ಇರೋದು
1: ಅವಾಗ ಸರಿ ಏನ್ ಮಾಡಕ್ಕಾಗಲ್ಲ ನಾನೇ ಮಾಡ್ತೀನಿ ಅಂಥೇಳಿ ಎಲ್ಲರೂ ಅಂದ್ರು ಅದಿಲ್ಲ ಹೆಂಗ್ರಿ ಹಾಡ್ತೀರಿ ಅಂತ ನೋಡೋಣ ಪ್ರಯತ್ನ ಮಾಡ್ತೀನಿ ಅಂತ ನಾನು ಅದು ಅಭ್ಯಾಸ ಇತ್ತು ನನಗೆ ನಾನು ಆಮೇಲೆ ಮಾಡಿದೆ ಆಮೇಲೆ ಯಾರೋ ಕೇಳಿದ್ರು ಯಾರು ತಬಲಾ ಬಾರಿಸಿದ್ರು ಅವ್ರ ಹೆಸರೇ ಹೇಳಿಲ್ವಲ್ರಿ ಅಂತ ಅದ್ ನಾನೇ ಹಾಡಿದ್ದೆ ನಾನೇ ತಬಲಾ ನುಡಿಸಿದ್ದೆ ಅಂತ ಆ ತರ ಆಗಿತ್ತು. ಆಮೇಲೆ ರಾಘವನ್ ಅಂತ ಒಬ್ರು ಇಲ್ಲೇ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿದ್ರು ಒಮ್ಮೆ ಕಬ್ಬನ್ ಪಾರ್ಕ್ ನಲ್ಲಿ ಒಂದು ಡಾನ್ಸ್ ಮಾಡ್ಕೊಂತ ಹಾಡಿದ್ದು ಇದೆ ನಾನು ನಮ್ಮ ಆಕಾಶವಾಣಿ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ತರಾನು ಮಾಡಿಬಿಟ್ಟಿದ್ದೀನಿ ನಾನು ಇಲ್ಲಿ ನಾಟಕದ್ದು ಎಲ್ಲ ನಡೀತಾ ಇತ್ತು. ಆವಾಗ ಸರಸ್ವತಿ ಅವರಂತ ಒಂದು ಒಬ್ರು ಇದ್ರು ಇಲ್ಲ ಪ್ರೋಗ್ರಾಮ್ ನಮ್ಮ ಪ್ರೋಗ್ರಾಮ್ ಅಷ್ಟಾನ್ ಸ್ಟೇಷನ್ ಡೈರೆಕ್ಟರ್ ಆಗಿದ್ರು ಅವರು ಒಂದು ನಾಟಕ ಇದು ಮಾಡಿದ್ರು. ಆವಾಗ ಒಂದು ಭಿಕ್ಷುಕನ ಪಾತ್ರ ಈ ಇದು ಒದರ್ತಾ ಇರೋದು ಹೇಳಬೇಕಾಗಿತ್ತು ಯಾರಿಗೋ ಬೇರೆಯವ್ರಿಗೆ ಕರೆದಿದ್ರು ಅದಕ್ಕೆ ಸಲುವಾಗಿ ಅವರು ಅವ್ರಿಗೆ ಹೇಳ್ರಿ ಹೇಳ್ರಿ ಇದು ಹೆಂಗ್ ಭಿಕ್ಷುಕ ಹೆಂಗ್ ಹಾಡ್ಕೊಂಡು ಬಂದ ಅಂದ್ರೆ ಅವ್ರಿಗೆ ಏನ್ ಮಾಡಿದ್ರು ಬರಲಿಲ್ಲ ಎಷ್ಟೋ ಪ್ರಯತ್ನ ಮಾಡಿದ್ರು ಅವ್ರು ಏನ್ ಮಾಡಿದ್ರು ಬರಲಿಲ್ಲ. ಆಮೇಲೆ ಕರೀರಿಪ್ಪ ನಮ್ಮ ಹುಬ್ಬಳ್ಳಿ ಹುಡುಗನಿಗೆ ಅಂತ ಕೊರೆಗೆ ಅಲ್ಲೆಲ್ಲ ಕರೆದು ನಾನು ಅದನ್ನ ಹಾಡಿದೆ. ಅದು ಏನ್ರಿ ಅವರು ಯಾರು ಆರ್ಟಿಸ್ಟ್ ಬಂದಿದ್ರಲ್ಲ ಅದಕ್ಕೆ ಹಾಡೋರು ಅವ್ರು ಫಯಾಜ್ ಖಾನ್ ಅಂತ ಬಂದಿದ್ರು ಇಲ್ಲೇ ಅವ್ರು ಅಂದ್ರೆ ರೀ ಏನ್ರಿ ನೀವು ಟಿಪಿಕಲ್ ಹಂಗೆ ಹಾಡಿದ್ರಲ್ಲ ಅಂತೇಳಿ. ನಾನು ತುಂಬಾ ಟ್ರಾವೆಲ್ ಮಾಡ್ತೀವಿ ಆಕಾಶವಾಣಿಯಿಂದ ಇದು ಟ್ರೈನ್ನಲ್ಲೇ ಹೀಗಾಗಿ ಅದ್ರದ್ದು ಇಂಪ್ಯಾಕ್ಟ್ ಇಲ್ಲಿ ತೋರಿಸ್ತು ಅಂತ ಇಲ್ಲೇ ಉಪಯೋಗ ಬಂತು. ಅದು ಫಸ್ಟ್ ಬಂದ್ಬಿಡ್ತು ಅದು ಇದಕ್ಕೆ ನಾಮಿನೇಟ್ ಆಯ್ತು ಅದು ಆನ್ಯುವಲ್ ಅವಾರ್ಡ್ಗೆ ಈ ತರ. ಹಾಗೆ ಬಸವರಾಜ್ ಸಹದರ್ ಅವರು ಅವ್ರದ್ದು ಇದಕ್ಕೆ ಎಲ್ಲಾ ಇದಕ್ಕೆ ನಾನು ಪ್ರೊಡಕ್ಷನ್ ನಾನು ಇರೋದೆ. ಇದು ಹೆಂಗಾಗಂದ್ರೆ ನಮ್ಗೆ ಮೌಸ್ ಇಡಕ್ಕೂ ಬರ್ತಿರ್ಲಿಲ್ಲ ಯಾವಾಗ ಇದಾಯ್ತಲ್ಲ ಇಲ್ಲೇ ಕಂಪ್ಯೂಟರ್ ಬಂದಾಗ ನಾವೆಲ್ಲ ಟೇಪ್ ನಲ್ಲಿ ಎಲ್ಲ ಮಾಡ್ತಿದ್ವಿ. ಬಟ್ ಇದು ಬಂದಾಗ ಏನ್ ಮಾಡೋದು ನಮಗಂತೂ ಗೊತ್ತೇ ಇಲ್ಲ. ಇಲ್ಲೇ ಕಲ್ತಿದ್ ನಾನು ಎಲ್ಲ ಇಲ್ಲೇ ಕಲ್ತು ಆಮೇಲೆ ಇದರಲ್ಲೇ ಮಾಸ್ಟರ್ ಆಗಿ ಎಷ್ಟು ಎಡಿಟಿಂಗು ಡಬ್ಬಿಂಗು ಏನ್ ಬೇಕದನ್ನೆಲ್ಲ ಮಾಡ್ತಾ ಇದ್ದೆ. ಅಂದ್ರೆ ನನಗೂ ಕಲಿಬೇಕು ಅನ್ನೋಂತ ಆಸೆ ಇರ್ತಿತ್ತು. ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಅವ್ರು ಏನೇನು ಮಾಡ್ತಾರೆ ಹೇಗೆ ಇವ್ರು ಯಾಕೆ ದೊಡ್ಡ ಕಲಾವಿದರಾದ್ರು ಏನೋ ವಿಶೇಷತೆ ಇರಬೇಕಲ್ಲ ಅಂತೇಳಿ ಅದನ್ನು ಹುಡುಕ್ತಿದ್ದೆ. ಅದೆಲ್ಲ ಸಿಗ್ತಿತ್ತು. ಇದು ಬಹಳ ಒಳ್ಳೆ ಸಂಸ್ಥೆ. ನನ್ನನ್ನು ತುಂಬಾ ಎತ್ತರಕ್ಕೆ ಬೆಳೆಸಿದ್ರಲ್ಲಿ ಆಕಾಶವಾಣಿನೇ ಅದೇ ಇರೋದ್ರಿಂದಾನೇ ನಾನು ಹಿಂಗಾದೆ ಅಂತ.
0: ಅಲ್ಲ ಇದೆಲ್ಲದರ ಜೊತೆಗೆ ಆಕಾಶವಾಣಿ ಹೇಗೆ ನಿಮಗೆ ಗುರು ಆಯ್ತೋ ಹಾಗೆ ನೀವು ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗುರುಗಳಾಗಿದ್ದೀರಿ. ಆ ಅನುಭವ ಒಂಚೂರು ಹೇಳಿ.
1: ನಾನು ನಮ್ಮ ವಸಂತ ಕನಕಾಪುರ ಅವರಲ್ಲಿ ಕಲ್ತು ಬಂದಿದ್ದಾಯ್ತು. ಅವು ಎಷ್ಟಿದ್ವು ಅಷ್ಟು ಎಲ್ಲ ಹಾಗೆ ಹಾಡಿದ್ದು ಮುಗಿದೋಯ್ತು. ಆಮೇಲೆ ಮುಂದೇನು ಇದೆಲ್ಲ ನನಗೆ ಅನುಭವ ಆಗಿತ್ತಲ್ಲ. ಇವರೆಲ್ಲರ ಜೊತೆಗೆ ನಾನು ಇದು ಮಾಡಿದ್ದೆ ಅವ್ರು ಹೇಗೆ ಟ್ಯೂನ್ ಮಾಡ್ತಾರೆ. ಆಮೇಲೆ ಶಾಸ್ತ್ರೀಯ ಸಂಗೀತ ಕಲ್ತವು ನಾನು ನಮ್ಮ ತಂದೆಯವರ ಹತ್ರ ಪೂರ್ತಿ ಕ್ಲಾಸಿಕಲ್ ಕಲ್ತು. ಇದರಲ್ಲಿದ್ದಾಗ ನನಗೆ ಬಹಳ ಈಸಿ ಅನ್ಸಕತ್ತೆ. ಆಮೇಲೆ ನಾನೇ ಟ್ಯೂನ್ ಮಾಡಬಾರ್ದು ಅಂತ ಒಂದೊಂದು ಟ್ಯೂನ್ ಯಾರ್ಯಾರು ಇದು ಮಾಡಕ್ಕೆ ಆಗುದಿಲ್ಲರಿ ಅಂತ ಹೇಳ್ಕೊಳ್ಳೋ ಅಂತ ಹಾಡೇ ತಗೊಳ್ಳೋದು ಅದನ್ನ ಟ್ಯೂನ್ ಮಾಡಕತ್ತೆ. ಆಮೇಲೆ ಎಲ್ಲರೂ ಹೇಳಕತ್ರು ಯಾರು ಇಂಥ ಟ್ಯೂನ್ ಮಾಡಿದ್ದಾರೆ ಅಂತ. ಅವಾಗ ಅನಿಸ್ತು ಓ ನಾನು ಮಾಡಬಹುದು ಇದು ಅಂಥೇಳಿ. ಹೀಗಾಗಿ ನಾನು ಒಂದು 400-500 ಹಾಡುಗಳಿಗೆ ದೇವರ ನಾಮ ಭಾವಗೀತೆ ವಚನ ಹಿಂದಿ ಭಜನ್ಸು ಮರಾಠಿ ಅಭಂಗು ಎಲ್ಲದಕ್ಕೂ ಟ್ಯೂನ್ ಮಾಡಿದ್ದೀನಿ. ಅದಕ್ಕೆ ನನ್ನ ಶಿಷ್ಯರಿಗೆ ಹಂಗೆ ಪ್ರೀತಿಯಿಂದ ಅದನ್ನೆಲ್ಲ ಕಲಿಸಿ ಅವ್ರು ಬರೋವರೆಗೂ ಬಿಡೋಲ್ಲ. ಆಮೇಲೆ 1-to-1 ಕ್ಲಾಸ್ ಮಾಡ್ತೀನಿ ನಾನು. ಹೀಗಾಗಿ ಎಷ್ಟೋ ಶಿಷ್ಯರು ಇವತ್ತು ತುಂಬಾ ಬೆಳೆದಿದ್ದಾರೆ. ಎಲ್ಲ ರಂಗದಲ್ಲಿ ಅವರು ಸಿನಿಮಾ ರಂಗದಲ್ಲಿ ಹಾಡ್ತಾ ಇದ್ದಾರೆ, ಹೊರಗಡೆ ಎಲ್ಲ ಹಾಡ್ತಾರೆ. ಅದು ಇದರಿಂದಾನೇ ಸಾಧ್ಯ. ಅದು ಆಕಾಶವಾಣಿ.
0: ಒಳ್ಳೇದು ನಾಕೋಡವ್ರೆ, ಇದುವರೆಗೂ ನಮ್ಮ ಜೊತೆ ಮಾತಾಡ್ತಾ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನಿಮ್ಮ ಮತ್ತು ಆಕಾಶವಾಣಿಯ ಒಡನಾಟದ ದಿನಗಳನ್ನ ನೆನಪಿಸಿಕೊಂಡು ಸಾಕಷ್ಟು ರಸವತ್ತಾದ ಅನುಭವಗಳನ್ನ ಹಂಚಿಕೊಂಡಿದ್ದೀರಾ, ಅದಕ್ಕಾಗಿ ನಿಮ್ಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
1: ನನಗೆ ಈ ಅವಕಾಶ ಮಾಡಿಕೊಟ್ಟಂತ ನಿಮಗೂ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ಕೇಳಿದರೆ ಇದುವರೆಗೂ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದವರು ತಬಲಾ ವಾದಕರು ಹಾಗೂ ಖ್ಯಾತ ಹಿಂದೂಸ್ತಾನಿ ಗಾಯಕರು ಮತ್ತು ಆಕಾಶವಾಣಿಯ ನಿವೃತ್ತ ಕಲಾವಿದರೂ ಆದಂಥ ಪಂಡಿತ್ ವಿಶ್ವನಾಥ್ ನಾಕೋಡವರು. ಇದರೊಂದಿಗೆ ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಮತ್ತೆ ಸಿಗೋಣ. ನಮಸ್ಕಾರ.
2: ಸಮಯ 7:22. ಇದು ಆಕಾಶವಾಣಿ ವಿವಿಧ ಭಾರತಿ 102.9 FM. ಈಗ ಕೇಳೋಣ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
3: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಬೇಡ ಸೋತೆನೆಂದೆನಬೇಡ ಬತ್ತಿತೆನ್ನುಳು ಸತ್ವ ದೂಟೆಯನಬೇಡ ಸತ್ತೆನೆಂದೆನಬೇಡ ಸೋತೆನೆಂದೆನಬೇಡ ಬತ್ತಿತೆನ್ನುಳು ಸತ್ವ ದೂಟೆಯನಬೇಡ ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೆರೆ ಏರು ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ
1: ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೆರೆ ಏರು ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ

ಬದುಕಿನಲ್ಲಿ ನಿರಾಶೆ ಕೂಡುದು. ಸಾವು ಅದರ ಕೊಟ್ಟ ಕೊನೆಯೇನಲ್ಲ, ಏಕೆಂದರೆ ಸಾವು ಎಂಬುದು ಅಲೆಯ ಹಾಗೆ, ಮೇಲೆ ಜಿಗಿಯುತ್ತದೆ, ಕೆಳಕ್ಕೆ ಇಳಿಯುತ್ತದೆ. ಒಂದು ದಿನ ಮುಗಿದು ಮಾರನೆಯದು ಕಾಣಿಸಿಕೊಳ್ಳುವಂತೆ ಸಾವು ಮುಂದಿನ ಹುಟ್ಟಿಗೆ ಕಾರಣ. ಬದುಕಿನಲ್ಲಿ ನಿರಾಶೆ ಇರಬಾರದು ಅಂತ ಹೇಳ್ತಾ ಇರುವ ಕವಿಯ ಮಾತು ಸಮಂಜಸವಾಗಿದೆ. ಆದರೆ ಅದರ ಜೊತೆಯಲ್ಲಿಯೇ ಕವಿ ಮತ್ತೊಂದು ತಮ್ಮ ವೈಯಕ್ತಿಕವಾದ ಅಥವಾ ಸಾಮೂಹಿಕವಾದ ಅಂತಲೂ ಕರೀಬಹುದು, ಯಾಕೆಂದರೆ ಬಹುಜನ ಅದರೊಳಗೆ ನಂಬಿಕೆ ಇಟ್ಕೊಂಡಿದ್ದಾರೆ. ಪುನರ್ಜನ್ಮದ ಒಂದು ಪರಿಕಲ್ಪನೆ ಇಲ್ಲಿದೆ, ಯಾಕೆಂದರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಅನ್ನುವ ಹಿರಿಯರ ಮಾತನ್ನೇ ಪ್ರಾಯಶಃ ಇಲ್ಲಿ ಡಿ ವಿ ಜಿ ಕನ್ನಡದಲ್ಲಿ ಈ ಪದ್ಯದ ಮೂಲಕ ಹೇಳ್ತಾ ಇದ್ದಾರೆ. ಸಾವು ನಮ್ಮ ಬದುಕಿನ ಕೊನೆಯಲ್ಲ, ನಾವು ಮುಂದಿನ ಜನ್ಮದಲ್ಲಿ ಹುಟ್ಟುತ್ತೀವಿ. ಅಲೆ ಹೇಗೆ ಮೇಲೆ ಜಿಗಿಯುತ್ತೆ ಕೆಳಕ್ಕೆ ಇಳಿಯುತ್ತೆ, ನೀರದೇ ಯಾವುದೋ ಬಲದಿಂದ ಮೇಲಕ್ಕೆ ಹೋದಾಗ ಉಬ್ಬರವಾಗುತ್ತೆ, ಅದು ಕೆಳಗೆ ಇಳಿಯುತ್ತೆ, ಇಳಿದದ್ದು ಮತ್ತೆ ಮೇಲೆ ಬಂದೇ ಬರುತ್ತೆ ಅನ್ನುವಂತಹ ಆಸೆ ಹೊಂದಿದೆ. ಆದರೆ ದಿನ ಮುಗಿದು ಮಾರನೇ ದಿವಸ ಬರೋ ಹಾಗೆ, ಕತ್ತಲಾದ ಮೇಲೆ ಮತ್ತೆ ಬೆಳಕು ಹರಿಯುವ ಹಾಗೆ, ಸಾವಿನ ನಂತರ ಹುಟ್ಟು ಇದ್ದೇ ಇದೆ ಅಂತ ಭಾವಿಸುವ ವೈಯಕ್ತಿಕವಾದಂತಹ ನಂಬಿಕೆ ಏನು ನಾವು ನೆಚ್ಚಿಕೊಳ್ಳಬೇಕೇ? ಏಕೆಂದರೆ ಎಷ್ಟೋ ಜನಗಳಿಗೆ ಈ ನಂಬಿಕೆ ಇಲ್ಲದೇ ಇರಬಹುದು, ಜನ್ಮ ಜನ್ಮಾಂತರಗಳಲ್ಲಿ ನಂಬಿಕೆ ಇಲ್ಲದೇ ಇರಬಹುದು. ಯಾಕೆಂತಂದರೆ ಯಾರೂ ಇದನ್ನು ಕಂಡವರಲ್ಲ, ಸಾವಿನ ನಂತರ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಇವೆಲ್ಲ ಊಹೆಗಳು. ಪ್ರಾಯಶಃ ಇದನ್ನು ನಾವು ಹೀಗೆ ವ್ಯಾಖ್ಯಾನ ಮಾಡಬಹುದೋ ಏನೋ, ಬದುಕೋ ಮತ್ತು ಸಾವು ಪ್ರತಿ ಕ್ಷಣವೂ ಪ್ರಕೃತಿಯಲ್ಲಿ ಹೊಸ ಜೀವಿಗಳು ಹುಟ್ಟುತ್ತಾ ಇರ್ತವೆ, ಹಳೆ ಜೀವಿಗಳು ಕಣ್ಮರೆಯಾಗ್ತಾ ಇರ್ತವೆ. ಅಂದರೆ ಪ್ರಕೃತಿಯ ಒಟ್ಟು ನಿರಂತರ ವಾಹಿನಿಯಲ್ಲಿ ಈ ಹುಟ್ಟು ಸಾವುಗಳು ಪ್ರತಿ ಕ್ಷಣವೂ ನಡೀತಾ ಇರ್ತಕ್ಕಂತಹದ್ದೇ. ಹಾಗೆ ನೋಡಿದ್ರೆ ನಮ್ಮ ದೇಹದಲ್ಲಿಯೇ ಪ್ರತಿ ಕ್ಷಣವೂ ಜೀವಕೋಶಗಳು ನಾಶವಾಗ್ತಾ ಇರುತ್ತೆ, ಹೊಸ ಜೀವಕೋಶಗಳು ಉತ್ಪತ್ತಿಯಾಗ್ತಾ ಇರುತ್ತವೆ. ಅಂದರೆ ಈ ಕ್ರಿಯೆ ಪ್ರಕೃತಿಯಲ್ಲಿ ನಡೆಯುತ್ತಲ್ಲ, ಹೀಗಾಗಿ ನಾವು ಅಷ್ಟೊಂದು ನಿರಾಶೆ ಪಟ್ಕೋಬೇಕಾದಿಲ್ಲ, ಇದು ಪ್ರಕೃತಿಯ ಸಹಜ ಗುಣ ಅಂತ ಭಾವಿಸಬೇಕು.

ಜೀವಿತಾಪಣದ ಸರಕೆಣಿಸೆ, ಕಡೆಯಂದು ಮುಗಿಯದಿಹ ಲಾಭ ನಷ್ಟಗಳ ಬಿಡುವಿಲ್ಲದೀ ಜೀವಿತಾಪಣದ ಸರಕೆಣಿಸೆ, ಕಡೆಯಂದು ಮುಗಿಯದಿಹ ಲಾಭ ನಷ್ಟಗಳ

ಕಡತದೋಳದೆಂದಿನ ಲೆಕ್ಕವೇ ತೀರ್ಮಾನ, ಬಿಡುಲಾಭದಾತುರವ ಮಂಕುತಿಮ್ಮ. ಕಡತದೋಳದೆಂದಿನ ಲೆಕ್ಕವೇ ತೀರ್ಮಾನ, ಬಿಡುಲಾಭದಾತುರವ ಮಂಕುತಿಮ್ಮ.

0: ಬದುಕು ಎಂಬುದೊಂದು ಅಂಗಡಿ, ಅದರಲ್ಲಿನ ಸರಕನ್ನೆಲ್ಲ ಸಂಪೂರ್ಣವಾಗಿ ಲೆಕ್ಕ ಹಾಕಲು ಬಾರದು. ಕೊನೆಯೇ ಇಲ್ಲದ ಈ ಲೆಕ್ಕಾಚಾರದಲ್ಲಿ ತೀರ್ಮಾನ ಎಂಬುದಿಲ್ಲ. ಲಾಭದ ಬಗ್ಗೆ ಆಸೆ ಇರದಿದ್ದರೆ ಅಂಗಡಿಯ ಇರುವು ಸಾರ್ಥಕವಾದಂತೆ. ಬದುಕನ್ನ ಕವಿ ಇಲ್ಲಿ ಅಂಗಡಿಗೆ ಹೋಲಿಸ್ತಾ ಇದ್ದಾರೆ. ಇಲ್ಲಿ ಅನೇಕ ಸರಕುಗಳಿವೆ. ಮಾರಾಟವಾಗಬೇಕಾದ ಎಷ್ಟೋ ಸಲ ಬೇರೆ ಯಾರೂ ಕೇಳಲಾರದ ವಸ್ತುಗಳು ನಮ್ಮ ಅಂಗಡಿಯಿಂದ ಇರುತ್ತವೆ. ಹಾಗಂದ ತಕ್ಷಣ ಯಾವುದು ಬೇರೆಯವರಿಗೆ ಬೇಕಿಲ್ಲ ಅಂತ ನಾವು ಅಂಗಡಿಯಿಂದ ಎತ್ತಿಸಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸಲ ಬೇರೆಯವರಿಗೆ ಯಾವಾಗಲಾದರೂ ಬೇಕಾಗಬಹುದೇನೋ ಅನ್ನೋ ಉದ್ದೇಶದಿಂದಲೇ ನಾವು ಕೆಲವು ವಸ್ತುಗಳನ್ನು ಅಂಗಡಿಯಲ್ಲಿ ಅಂಗಡಿಕಾರ ಇಟ್ಕೊಂಡಿರ್ತಕ್ಕಂತಹದ್ದು. ಜೊತೆಗೆ ಬೆಳಗಿನಿಂದ ಸಾಯಂಕಾಲದವರೆಗೂ ಆದ ವ್ಯಾಪಾರದ ಲೆಕ್ಕಾಚಾರ ಸಾಮಾನ್ಯವಾದ ಅಂಗಡಿಯಲ್ಲಾದರೆ ತೀರ್ಮಾನ ಆಗಬಹುದು, ಅವತ್ತಿನ ಲಾಭ ನಷ್ಟಗಳನ್ನು ಲೆಕ್ಕ ಹಾಕಬಹುದು. ಆದರೆ ಬದುಕು ಎನ್ನುವ ಅಂಗಡಿಯಲ್ಲಿ ನಡೆಯುವಂತಹ ಈ ವ್ಯವಹಾರನ ಸಂಪೂರ್ಣವಾಗಿ ಲೆಕ್ಕಾಚಾರ ಹಾಕಕ್ಕೆ ಸಾಧ್ಯ ಇಲ್ಲ ಅಂತ ಇದ್ದಾರೆ. ಯಾಕೆಂದರೆ ಎಷ್ಟೋ ಸಲ ನಾವು ನಮ್ಮ ಬದುಕಿನ ಲೆಕ್ಕಾಚಾರವು ನಾವು ಮಾಡಲಾರು. ಯಾಕೆಂದರೆ ನಮಗೆ ತಿಳಿಯದ ಹಾಗೆ ಎಷ್ಟೋ ಸಂಗತಿಗಳು ನಮ್ಮಿಂದ ನಡೆದು ಹೋಗಿರಬಹುದು. ಇದಕ್ಕೆ ಬೇರೆಯವರು ಲೆಕ್ಕಾಚಾರ ಮಾಡಬಹುದು. ಯಾಕೆಂದರೆ ಬದುಕು ಅನ್ನೋದು ಒಬ್ಬ ವ್ಯಕ್ತಿಗೆ ಸೀಮಿತವಾಗಿರುವಂತಹ ಪ್ರತ್ಯೇಕವಾದಂತಹ ಅಸ್ತಿತ್ವವನ್ನು ಪಡೆದದ್ದಲ್ಲ. ಯಾಕೆಂದರೆ ಎಲ್ಲವನ್ನೂ ಒಳಗೊಂಡಿರತಕ್ಕಂತಹದ್ದೇ ಬದುಕು. ಹೀಗಾಗಿ ಲಾಭದ ಆಸೆ ಇಲ್ಲದೇ ಇದ್ದರೆ ಅಂಗಡಿಯ ಇರುವು ಸಾಫಲ್ಯವನ್ನು ಪಡೆದಂತೆ ಸಾರ್ಥಕವಾದಂತೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 7:35 ಆಗ್ತಾ ಇದೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಈಗ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಪಡಿತರ ವಿತರಣಾ ವ್ಯವಸ್ಥೆ, 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನು ಬದ್ಧತೆಯನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ 2 ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ಪಡಿತರ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯು ಆಹಾರ ಧಾನ್ಯಗಳು ರಾಜ್ಯದ ಒಳಗಿನ ಸಾಗಾಣಿಕೆ ರಾಜ್ಯ ಸಂಸ್ಥೆಗಳಿಗೆ ನೆರವು ನೀಡುತ್ತದೆ, ನ್ಯಾಯಯುತ ನ್ಯಾಯಬೆಲೆ ಅಂಗಡಿಗಳನ್ನು ಬೆಂಬಲಿಸುತ್ತದೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ನಿರ್ಮಲ್, ಆಶಾ ಮತ್ತು ಸಕ್ಷಮ್ ಎಂಬ 3 ಪ್ರಮುಖ ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಮಾದರಿಗಳನ್ನು ಹೊಂದಿರುತ್ತದೆ. ನಿರ್ಮಲ್ ಎಐ ಚಾಲಿತ ನೈಜ ಸಮಯದ ಪಿಡಿಎಸ್ ಫಲಾನುಭವಿ ನೋಂದಣಿ, ಆಶಾ ಬಹುಭಾಷಾ ಕೃತಕ ಬುದ್ಧಿಮತ್ತೆ ಕುಂದುಕೊರತೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆ ವೇದಿಕೆ ಮತ್ತು ಸಕ್ಷಮ್ ವಾಹನ ಟ್ರ್ಯಾಕಿಂಗ್ನೊಂದಿಗೆ ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಪೂರೈಕೆ ಸರಪಳಿ ವೇದಿಕೆಯಾಗಿದೆ ಎಂದು ವಿವರಿಸಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯದ ಒಳಗಿನ ಸಾಗಾಣೆ, ಆಹಾರ ಧಾನ್ಯಗಳ ನಿರ್ವಹಣೆ ಮತ್ತು ನ್ಯಾಯಬೆಲೆ ಅಂಗಡಿಗಳ ವಿತರಕರ ಲಾಭಾಂಶ ನಿರ್ವಹಣೆ ಮತ್ತು ಕೇಂದ್ರದ ನೆರವಿನ ಅಸ್ತಿತ್ವದಲ್ಲಿರುವಂತಹ ನಿಧಿಯ ಮಾದರಿಯ ಮುಂದುವರಿಕೆಗಾಗಿ ಕೇಂದ್ರದ ನೆರವಿನ ಮಾನದಂಡಗಳನ್ನು ಪರಿಷ್ಕರಿಸಲು ಸಿಸಿಇಎ ನಿರ್ಧರಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಬರುವ 81,35,00,000 ಜನರಿಗೆ ಸರ್ಕಾರದ ಬದ್ಧತೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಈ ಯೋಜನೆ ಕೆಲಸ ಮಾಡುತ್ತದೆ. ಈ ಯೋಜನೆಯು ಅಸ್ತಿತ್ವದಲ್ಲಿರುವಂತಹ ಪಿಡಿಎಸ್ ಯೋಜನೆಯ ಬದಲಿಯಲ್ಲ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಸ್ಪಷ್ಟಪಡಿಸಿದ್ದಾರೆ. ಭಾರತದ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕಾನೂನು ಬದ್ಧತೆಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಯಾದಂಥ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ನ್ಯಾಯಪೀಠ ಮತದಾರರ ಪಟ್ಟಿ

0: ಆವಿಷ್ಕರಣೆ ಅಸಂವಿಧಾನಿಕ ಕಾರ್ಯವಲ್ಲ, ಕಾನೂನುಬದ್ಧವಾಗಿ ಸಮರ್ಥನೀಯವಾಗಿದೆ ಎಂದು ಹೇಳಿದೆ. ಭಾರತ ಸಂವಿಧಾನದ ಜನಪ್ರತಿನಿಧಿ ಕಾಯ್ದೆ 1950 ವಿಧಿಯ ಅಡಿಯಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ತೀವ್ರ ಪರಿಷ್ಕರಣೆ ನಡೆಸುವ ಅಧಿಕಾರವನ್ನು ಹೊಂದಿದೆ. ಯಾವುದೇ ಸಮಯದಲ್ಲೂ ಈ ಕಾರ್ಯವನ್ನು ಆಯೋಗ ಕೈಗೊಳ್ಳಬಹುದು. ಪಾರದರ್ಶಕ ಮತ್ತು ನ್ಯಾಯಯುತ ಚುನಾವಣೆ ನಡೆಸಲು ಎಸ್ಐಆರ್ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಚುನಾವಣಾ ಆಯೋಗವು ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದೆ ಎನ್ನುವ ವಾದವನ್ನು ನ್ಯಾಯಾಲಯ ತಳ್ಳಿಹಾಕಿತು. ಚುನಾವಣಾ ಆಯೋಗ ಕೈಗೊಂಡಿರುವ ಎಸ್ಐಆರ್ ಪ್ರಶ್ನಿಸಿ ದೇಶದಾದ್ಯಂತ ಹಲವು ಚರ್ಚೆಗಳು ಸಲ್ಲಿಕೆಯಾಗಿದ್ದವು. ಇವುಗಳ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿತು. ಮತದಾರರ ಪಟ್ಟಿಯನ್ನು ಕಾಲಕಾಲಕ್ಕೆ ಪರಿಷ್ಕರಣೆ ನಡೆಸುವುದರ ಮುಕ್ತ ಮತ್ತು ಪಾರದರ್ಶಕ ಚುನಾವಣೆ ನಡೆಸಲು ಸಾಧ್ಯ ಎಂದು ಹೇಳಿದೆ. ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯವನ್ನು ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನ ಆರಂಭ ಮಾಡಲಾಗಿತ್ತು. ಇದೀಗ ವಿವಿಧ ಹಂತಗಳಲ್ಲಿ ದೇಶದ ಎಲ್ಲೆಡೆ ನಡೆಸಲಾಗುತ್ತಿದೆ. ಪ್ರತಿ ಸ್ಲಿಪ್ನಲ್ಲಿ ಮತ ಚಲಾಯಿಸುವ ನಿಖರವಾದ ಸಮಯವನ್ನು ತೋರಿಸಲು ವಿವಿಪ್ಯಾಟ್ ಮಾರ್ಗಸೂಚಿಗಳಲ್ಲಿ ಬದಲಾವಣೆಗಳನ್ನು ಕೋರಿ ಸಲ್ಲಿಸಲಾದ ಅರ್ಜಿಯ ಕುರಿತು ನಿರ್ಧಾರ ತೆಗೆದುಕೊಳ್ಳುವುದನ್ನು ಸುಪ್ರೀಂಕೋರ್ಟ್ ಇಂದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರದ ನ್ಯಾಯಪೀಠ ಈ ವಿಷಯವು ತಾಂತ್ರಿಕ ಸ್ವರೂಪದ್ದಾಗಿದೆ ಮತ್ತು ಚುನಾವಣಾ ಆಯೋಗದ ವ್ಯಾಪ್ತಿಗೆ ಬರುತ್ತದೆ ಎಂದು ಹೇಳಿದೆ. ವಿವಿಪ್ಯಾಟ್ ಸ್ಲಿಪ್ಗಳಲ್ಲಿ ಸಮಯದ ಮುದ್ರತೆಯನ್ನು ಸೇರಿಸುವುದನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಪರಿಶೀಲನೆ ಮತ್ತು ಲೆಕ್ಕ ಪರಿಶೋಧನೆಯನ್ನು ಸುಧಾರಿಸುತ್ತದೆ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಸಿಬಿಎಸ್ಇ ನೀತಿಯನ್ನು ಪ್ರಶ್ನಿಸುವ ಅರ್ಜಿಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಇಂದು ಸಮ್ಮತಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದಂಥ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿಪುಲ್ ಎಂ ಪಂಚೋಲಿ ಅವರಿದ್ದ ನ್ಯಾಯಪೀಠ ಕೇಂದ್ರ ಸರ್ಕಾರ ಸಿಬಿಎಸ್ಇ ಮತ್ತು ಎನ್ಸಿಇಆರ್ಟಿಗೆ ನೋಟಿಸ್ ಜಾರಿಗೊಳಿಸಿದ್ದು 2 ವಾರಗಳಲ್ಲಿ ಪ್ರಕ್ರಿಯೆಗಳನ್ನು ಕೋರಿದೆ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ಹೊರಡಿಸಿದ ಇತ್ತೀಚಿನ ಸುತ್ತೋಲೆಯ ಪ್ರಕಾರ ಜುಲೈ 1 ಪ್ರಾರಂಭವಾಗುವ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಕ್ರಮವು ಸಿಬಿಎಸ್ಇ ತನ್ನ ಅಧ್ಯಯನ ಯೋಜನೆಯನ್ನು ರಾಷ್ಟ್ರೀಯ ನೀತಿ ಶಿಕ್ಷಣ 2020 ಮತ್ತು ಶಾಲಾ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಪಠ್ಯಕ್ರಮ 2023 ಜೋಡಿಸುವ ಭಾಗವಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 2026 ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಇಂದು ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ಒಟ್ಟು 13 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ದೆಹಲಿ, ಜೈಪುರ, ಗುರುಗ್ರಾಮ, ನಾಸಿಕ್, ಪುಣೆ, ಲಾತೂರ್ಗಳಲ್ಲಿ ಈ ಹಿಂದೆ ಹಲವರನ್ನು ಸಿಬಿಐ ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ ದೇಶದ 49 ವಿವಿಧ ಸ್ಥಳಗಳಲ್ಲಿ ಸಿಬಿಐ ಶೋಧ ಕಾರ್ಯಾಚರಣೆ ನಡೆಸಿತ್ತು. ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಲಾತೂರ್ ಮೂಲದ ಡಾ ಮನೋಜ್ ಶಿರೂರೆ ಪ್ರಕರಣದ ಪ್ರಮುಖ ಆರೋಪಿ ಎಂದು ಸಿಬಿಐ ತಿಳಿಸಿದೆ. ಕೇರಳ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ನಿವಾಸ ಸೇರಿದಂತೆ ಕೇರಳದ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಶೋಧ ಕಾರ್ಯಾಚರಣೆ ಕೈಗೊಂಡಿದೆ. ತಿರುವನಂತಪುರಂನಲ್ಲಿರುವಂತಹ ಪಿಣರಾಯಿ ವಿಜಯನ್ ಅವರ ನಿವಾಸ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಬೆಳಗ್ಗೆಯಿಂದ ತಪಾಸಣೆ ಆರಂಭ ಮಾಡಿದೆ. ಕೇರಳದಾದ್ಯಂತ 10 ಹೆಚ್ಚು ಸ್ಥಳಗಳಲ್ಲಿ ತಪಾಸಣೆ ನಡೆಸಲಾಗುತ್ತಿದೆ. ಆದರೆ ಕಾರ್ಯಾಚರಣೆಗಳ ಬಗ್ಗೆ ಜಾರಿ ನಿರ್ದೇಶನಾಲಯ ಹೆಚ್ಚಿನ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ. ಅಸ್ಸಾಂ ವಿಧಾನಸಭೆ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡ ದೇಶದ 3ನೇ ರಾಜ್ಯವಾಗಿದೆ. ಸದನದಲ್ಲಿ ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪರವಾಗಿ ಮಸೂದೆಯನ್ನು ಮಂಡಿಸಿದರು. ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಲಿವಿನ್ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ಒಂದೇ ನಾಗರಿಕ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಈ ಶಾಸನವು ಪ್ರಯತ್ನಿಸುತ್ತದೆ. ದೇಶದ ಒಟ್ಟಾರೆ ಪ್ರಗತಿಗೆ ಈಶಾನ್ಯದ ಅಭಿವೃದ್ಧಿ ಅತ್ಯಗತ್ಯ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗ್ಯಾಂಗ್ಟಾಕ್ನಲ್ಲಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ನಾವೀನ್ಯತೆ, ಆಲೋಚನೆಗಳು ಮತ್ತು ಪರಸ್ಪರ ನಂಬಿಕೆಯ ಮೂಲಕ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಎಂದು ಒತ್ತಾಯಿಸಿದರು.

0: ಪಾಲುದಾರರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 50 ಶತಕೋಟಿ ಅಮೆರಿಕನ್ ಡಾಲರ್ಗೆ ವಿಸ್ತರಿಸುವ ಮತ್ತು ವರ್ಷದಾದ್ಯಂತ ವೇಳೆಗೆ ಸಿಇಪಿಎ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವ ತಮ್ಮ ಹಂಚಿಕೆ ಉದ್ದೇಶವನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದ್ದಾರೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು ಗೆದ್ದ ತಂಡ 2ನೇ ಕ್ವಾಲಿಫೈಯರ್ಗೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಓಪನ್ನಲ್ಲಿ ಬ್ಯಾಡ್ಮಿಂಟನ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತೀಯ ಶಟ್ಲರ್ HS ಪ್ರಣಯ್ ಇಂದು ಇಂಡೋನೇಷ್ಯಾದ ಜೋನಾಥನ್ ಕ್ರಿಸ್ಟಿ ಅವರನ್ನು 10-21, 21-12, 21-18 ಸೆಟ್ಗಳಿಂದ ಸೋಲಿಸಿದ್ದಾರೆ. ಇನ್ನೊಂದೆಡೆ ಮತ್ತೊಂದು ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಸಿಂಗಾಪುರದ ಲೋಹ್ ಕೀನ್ ಯು ವಿರುದ್ಧ 20-22, 21-19, 17-21 ಅಂತರದಲ್ಲಿ ಸೋಲನ್ನು ಅನುಭವಿಸಿದರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಧ್ರುವ್ ಕಪಿಲ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಮೊದಲ ಸುತ್ತಿನಲ್ಲಿ ಮಲೇಷ್ಯಾದ ಜೋಡಿಯಾದ ವಾಂಗ್ ಟಿಎನ್ ಸಿ ಮತ್ತು ಲಿಮ್ ಚಿವ್ ಸಿಯೆನ್ ಅವರನ್ನು 21-14, 20-22, 21-13 ಸೆಟ್ಗಳಿಂದ ಪರಾಭವಗೊಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಡಿತರ ವಿತರಣಾ ವ್ಯವಸ್ಥೆ 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನುಬದ್ಧತೆಯನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನಮ್ಮ ಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
2: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಸಮಯ 7:46, ಗಾನ ಬಜಾನಾನ ಮುಂದುವರಿಸುವಂತಹ ಸಮಯ. ಸೊ ನಾವು ಗಾನ ಬಜಾನದಲ್ಲಿ ಡ್ರೀಮ್ ಕ್ಯಾಚರ್ ಬಗ್ಗೆ ಮಾತಾಡ್ತಾ ಇದ್ದೋ, ಬಹಳಷ್ಟು ಸಂದೇಶಗಳು ಡ್ರೀಮ್ ಕ್ಯಾಚರ್ ನ ಕುರಿತಾಗಿ ಬಂದಿದ್ದು. ಒಂದಷ್ಟು ಜನ ಡ್ರೀಮ್ ಕ್ಯಾಚರ್ ನ ಫೋಟೋಗಳು ಕೂಡ ಕಳಿಸ್ಕೊಟ್ಟಿದ್ರಿ, ನಿಮ್ಮ ಮನೆಯಲ್ಲಿರುವಂತಹ ಫೋಟೋಗಳು. ಸೊ ಇನ್ನ ಡ್ರೀಮ್ ಕ್ಯಾಚರ್ ನ ವಿನ್ಯಾಸದ ಬಗ್ಗೆ ಮಾತಾಡ್ತಾ ಹೋಗೋಣ. ಡ್ರೀಮ್ ಕ್ಯಾಚರ್ ಸುಮ್ಮನೆ ಚಂದ ಕಟ್ಟುವಂತಹ ಅಲಂಕಾರ ಅಲ್ಲ, ಅದರ ಪ್ರತಿ ಎಳೆಯಲ್ಲೂ ಕೂಡ ಒಂದೊಂದು ಅರ್ಥ ಇದೆ. ಮೊದಲನೇದಾಗಿ ದುಂಡಗಿನ ಸರ್ಕಲ್, ಇದು ಭೂಮಿ, ಸೂರ್ಯ, ಚಂದ್ರ, ಜೀವನದ ಚಕ್ರ ಎಲ್ಲವನ್ನ ಸೂಚಿಸುತ್ತೆ. ಜೀವನದಲ್ಲಿ ಆರಂಭ ಅಂತ್ಯ ಅಂತ ಇಲ್ಲ, ಎಲ್ಲವೂ ವೃತ್ತಾಕಾರ ಅನ್ನೋ ತರ ಇದೆ ಅನ್ನೋದು ಇದರ ಅರ್ಥ. ಇದರನ್ನ ವಿಲೋ ಮರದ ಕೊಂಬೆಯಿಂದ ಮಾಡ್ತಾರೆ ಅಂತ ಹೇಳಿದೆ, ಯಾಕಂದ್ರೆ ಅದು ಬೇಗ ಒಣಗಿ ನೆಲಕ್ಕೆ ಬೀಳುತ್ತೆ. ಅದರರ್ಥ ಬದುಕಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನೋದು. ಎರಡನೇದಾಗಿ ಬಲೆಯ ರೀತಿ ಇರುತ್ತೆ ಅಂತ ಹೇಳಿದ್ರು, ಅದನ್ನು ಕೂಡ ನೀವು ನೋಟಿಸ್ ಮಾಡಬಹುದು. ಜೀವನ ಕೂಡ ಹಾಗೇನೆ, ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಆಯ್ಕೆಗಳು, ಎಲ್ಲವೂ ತೊಡಕುಗಳೇ, ಎಲ್ಲವೂ ಒಂದಕ್ಕೊಂದು ಹೆಣ್ಕೊಂಡಿರುತ್ತೆ. ಈ ಬಲೆ ಕೆಟ್ಟ ಯೋಚನೆ, ಕೆಟ್ಟ ಕನಸುಗಳನ್ನ ಹಿಡಿದಿಟ್ಕೊಳ್ಳುತ್ತೆ. ಅಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ರಂಧ್ರ ಇರುತ್ತೆ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಒಳ್ಳೆ ಕನಸು

ನಮ್ಮ ಕಡೆ ಬರುತ್ತಂತೆ. ಮೂರನೇದಾಗಿ ಮಣಿಗಳು, ಕೆಲವರು ಒಂದೇ ಮಣಿ ಹಾಕ್ತಾರೆ, ಕೆಲವರು ನಾಲ್ಕು ಮಣಿಗಳನ್ನ ಹಾಕ್ತಾರೆ. ಒಂದು ಹಾಕಿದ್ರೆ ಅದು ಜೇಡದ ಸಂಕೇತ ಅಂತೆ, ನಾಲ್ಕು ಹಾಕೋದು ನಾಲ್ಕು ದಿಕ್ಕುಗಳ ಸಂಕೇತ. ಇನ್ನೊಂದಷ್ಟು ಜನರಿಗೆ ಮಣಿಗಳು ಒಳ್ಳೆ ಕನಸನ್ನ ಹಿಡಿದಿಡುತ್ತೆ ಅನ್ನೋ ನಂಬಿಕೆ. ಸೊ ಅಷ್ಟಕ್ಕೂ ಈ ಡ್ರೀಮ್ ಕ್ಯಾಚರ್ ಕನಸುಗಳನ್ನ, ಒಳ್ಳೆಯ ಕನಸುಗಳನ್ನ ಹೇಗೆ ಮಾತ್ರ ಹೇಗೆ ನಮ್ಮ ಹತ್ರ ತಲುಪಿಸುತ್ತೆ ಅಂತ ತಿಳ್ಕೊಳ್ಳೋಣ. ಈ ಒಂದು ಹಾಡಿನ ನಂತರ ಕೇಳಿ ಎಂಜಾಯ್ ಮಾಡಿ ಕೊಡಿಗಬ್ಬ ಚಿತ್ರದ ಬ್ಯೂಟಿಫುಲ್ ಟೈಟಲ್ ಟ್ರ್ಯಾಕ್.

ಹಿರಿಯರು ಹೇಳೋ ಹಾಗೆ ಕಥೆಗಳ ಪ್ರಕಾರ ರಾತ್ರಿ ನಾವು ಮಲ್ಕೊಂಡಾಗ ಗಾಳಿಯಲ್ಲಿ ಒಳ್ಳೆ ಕನಸುಗಳು ಹಾಗೆ ಕೆಟ್ಟ ಕನಸುಗಳು ಎರಡೂ ತೇಲಾಡ್ತಾ ಇರುತ್ತಂತೆ. ಡ್ರೀಮ್ ಕ್ಯಾಚರ್ ಆಗ ಫಿಲ್ಟರ್ ತರ ಕೆಲಸ ಮಾಡುತ್ತೆ, ನಮ್ಮ ಕಾಫಿ ಫಿಲ್ಟರ್ ಇದ್ದಾಗೆ. ಇನ್ನ ಒಳ್ಳೆ ಕನಸುಗಳು, ಒಳ್ಳೆ ಕನಸುಗಳು ತುಂಬಾ ಹಗುರ ಅಲ್ವಾ? ಹಾಗೆ ಅದು ಬರೋದು ಅಪರೂಪ. ಹಾಗೆ ಬಂದಾಗ ಅದಕ್ಕೆ ಬರೋ ದಾರಿ ಗೊತ್ತಿರುತ್ತೆ. ಅವು ಈ ಡ್ರೀಮ್ ಕ್ಯಾಚರ್ ಬಲೆಯ ಮಧ್ಯೆ ಇರೋ ಸಣ್ಣ ತೂತುಗಳ ಮೂಲಕ ಸರಾಗವಾಗಿ ಹಾದು ಹೋಗುತ್ತೆ. ಆಮೇಲೆ ಕೆಳಗೆ ಇರುವಂತಹ ಗರಿಗಳ ಮೂಲಕ ಜಾರಿ ಮಲಗಿರುವಂತಹ ನಿಮ್ಮ ತಲೆಯನ್ನ, ನೆನಪುಗಳನ್ನ, ನಿದ್ರೆಯನ್ನ ಬಂದು ಸೇರುತ್ತೆ. ಹಾಗಾಗಿ ನಿಮ್ಗೆ ಸಿಹಿ ಕನಸುಗಳು ಬೀಳುತ್ತೆ. ಇನ್ನು ಕೆಟ್ಟ ಕನಸಿನ ಕಥೆ ಏನು ಅಂತ ಯೋಚನೆ ಮಾಡ್ತಾ ಇದ್ರೆ, ಕೆಟ್ಟ ಕನಸುಗಳು, ದುಸ್ವಪ್ನಗಳು ತುಂಬಾ ಗೊಂದಲ ಸೃಷ್ಟಿ ಮಾಡುತ್ತೆ. ಅವು ಭಯನೂ ಕೂಡ ಹುಟ್ಟಿಸುತ್ತೆ. ಅವುಗಳಿಗೆ ದಾರಿ ಗೊತ್ತಾಗೋದಿಲ್ಲ, ಅವು ಬಲೆಯ ನೂಲಿನಲ್ಲಿ ಸಿಕ್ಕಾಕೊಳ್ಳುತ್ತಂತೆ. ರಾತ್ರಿ ಪೂರ್ತಿ ಅಲ್ಲೇ ಒದ್ದಾಡ್ಕೊಂಡಿರುತ್ತೆ, ನಮ್ಮ ಹತ್ರ ಬರೋದಕ್ಕಾಗಲ್ವಂತೆ. ಬೆಳಗ್ಗೆ ಆ ಕನಸುಗಳು ಏನಾಗುತ್ತೆ, ಇದೇ ಮುಖ್ಯ. ಸೂರ್ಯನ ಮೊದಲ ಬಿಸಿಲು ಡ್ರೀಮ್ ಕ್ಯಾಚರ್ ಮೇಲೆ ಬಿದ್ದ ಕೂಡಲೇ ರಾತ್ರಿಯಿಡೀ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಂಥ ಆ ಎಲ್ಲ ಕೆಟ್ಟ ಕನಸುಗಳು ಸುಟ್ಟು ಭಸ್ಮ ಆಗುತ್ತಂತೆ. ಆಗ ಖಾಲಿ ಆಗುತ್ತೆ, ಮತ್ತೆ ರಾತ್ರಿ ಹೊಸದಾಗಿ ಹೊಸ ಕೆಲಸ ಶುರು. ಇನ್ನ ಗರಿ ಯಾಕೆ, ಮಣಿ ಯಾಕೆ ಕೆಳಗೆ ಅಂತ ಯೋಚನೆ ಮಾಡ್ತಿರ್ತೀರಾ. ಕೆಳಗಡೆ ಇರುವಂತಹ ಗರಿ ಒಳ್ಳೆ ಕನಸುಗಳು ಕೆಳಗೆ ಜಾರಿ ಬರೋದಕ್ಕೆ ಮೆಟ್ಲಿನ ತರ ಕೆಲಸ ಮಾಡುತ್ತೆ, ದಾರಿಯ ಹಾಗೆ. ಗಾಳಿಯಲ್ಲಿ ತೂಗಾಡಿ ಕನಸನ್ನ ನಿಧಾನವಾಗಿ ತಲುಪಿಸುತ್ತೆ. ಮಧ್ಯದಲ್ಲಿ ಒಂದು ಮಣಿ ಇರುತ್ತೆ ಅಲ್ವಾ, ಜೇಡದ ತರ. ಜೇಡರ ಬಲೆಯೋ ಜೇಡೋನೆ ಕನಸನ್ನ ಫಿಲ್ಟರ್ ಮಾಡುತ್ತೆ ಅನ್ನೋ ನಂಬಿಕೆ. ಇನ್ನು ವೃತ್ತದ ಆಕಾರ ಹಾಗೆ ಹೇಳಿದಾಗೆ, ಭೂಮಿ, ಸೂರ್ಯ, ಚಂದ್ರ, ಜೀವನದ ಚಕ್ರ, ಎಲ್ಲದರ ಸಂಕೇತ. ಇದಾಗಿತ್ತು ಗಾನ ಬಜಾನದ ವಿಶೇಷ. ಗಾನ ಬಜಾನದಲ್ಲಿ ಡ್ರೀಮ್ ಕ್ಯಾಚರ್ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳ್ಕೊಂಡ್ರಿ. ಗಾನ ಬಜಾನದ ಕೊನೆಯ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿ. ಶಂಕರ್ ಮಹಾದೇವನ್ ಹಾಗೂ ಶಮಿತಾ ಅವರ ಕಂಠದಲ್ಲಿ.

ಫಾಸ್ಟ್ ಇನ್ ದ ಕ್ಲೈಮ್ಯಾಕ್ಸ್ ಮೈ ಸಿಂಗಾರ ಶೀಲ ಟರ್ನ್ಡ್ ಇನ್ ಟು ಕರುಣಾಬಲ ಅಂಡ್ ಗೇವ್ ಬ್ಯಾಕ್ ದ ಕಾಸ್ಟ್ಯೂಮ್ಸ್ ಅಂಡ್ ಹೆನ್ಸ್ ಹಿ ಗಾಟ್ ದ ನೇಮ್ ಸ್ತ್ರೀಲೋಲ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗ್ಯಾಂಗ್ಟಾಕ್ನಲ್ಲಿಂದು ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ಅವರು, ದೇಶದ ಅಭಿವೃದ್ಧಿಗೆ ಈಶಾನ್ಯ ವಲಯದ ಅಭಿವೃದ್ಧಿ ಅತ್ಯಗತ್ಯ ಮತ್ತು ವಿದ್ಯಾರ್ಥಿಗಳು ತಮ್ಮ ಆಲೋಚನೆಗಳು, ನಾವೀನ್ಯತೆ ಮತ್ತು ಪರಸ್ಪರ ನಂಬಿಕೆಯ ಮೂಲಕ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡುವಂತೆ ಸಲಹೆ ನೀಡಿದರು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವದಂತಿಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಲ್ಲದಕ್ಕೂ ನಾಳೆ ಉತ್ತರ ನೀಡುವುದಾಗಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಟೆಂಡರ್ ವ್ಯವಸ್ಥೆ ಅಳವಡಿಸಿಕೊಂಡಿದೆ ಎಂದು ಬಿಜೆಪಿ ವ್ಯಂಗ್ಯವಾಡಿದೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ರಾಷ್ಟ್ರೀಯ ವಕ್ತಾರ ಪ್ರೇಮ್ ಶುಕ್ಲಾ, ಗಾಂಧಿ ಕುಟುಂಬಕ್ಕೆ ಯಾರು ಹೆಚ್ಚು ಹಣ ನೀಡುತ್ತಾರೋ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಲಾಗುತ್ತಿದೆ ಎಂದು ಆರೋಪ ಮಾಡಿದ್ದಾರೆ. ನವದೆಹಲಿಯಲ್ಲಿ ನಾಳೆ ಮುಂಗಾರು ಅಭಿಯಾನ 2026 ರಾಷ್ಟ್ರೀಯ ಕೃಷಿ ಸಮ್ಮೇಳನವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟನೆ ಮಾಡಲಿದ್ದಾರೆ. 2 ದಿನಗಳ ಈ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ಕಾರ್ಯತಂತ್ರಗಳ ಕುರಿತು ಚರ್ಚಿಸುವ ಉದ್ದೇಶವನ್ನು ಈ ಸಮ್ಮೇಳನ ಹೊಂದಿದೆ ಎಂದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2024 ಭಾರತೀಯ ಆಡಳಿತ ಸೇವೆಯ ಬ್ಯಾಚ್ನಲ್ಲಿ ಸುಮಾರು 41% ಮಹಿಳಾ ಅಧಿಕಾರಿಗಳ ಪ್ರಾತಿನಿಧ್ಯ ದೇಶದಲ್ಲಿ ನಡೆಯುತ್ತಿರುವಂತಹ ವ್ಯಾಪಕ ಸಾಮಾಜಿಕ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು, ಪಿಂಚಣಿಗಳ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಆಕಾಶವಾಣಿಗೆ 9ರ ಸಂಭ್ರಮ. ಈ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಇದೇ ತಿಂಗಳ 30ರಂದು ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸಂಜೆ 6 ಗಂಟೆಗೆ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನ್ಯೂ ಚಂಡೀಗಢ ಮೊಹಾಲಿಯಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ

0: ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಅತ್ತೆ, ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
2: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
3: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸಮಯ 8:05 ನೀವು ಕೇಳ್ತಾ ಇದ್ರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ಮ ಸತಿ ಆಗ್ತಾ ಇರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮಧುರ ಆಲಾಪವನ್ನ ಶುರು ಮಾಡೋ ಸಮಯ ಇದು. ಮಧುರ ಆಲಾಪದಲ್ಲಿ ಒಂದಷ್ಟು ಮಧುರವಾದಂಥ ಕನ್ನಡ ಹಿಂದಿ ಹಾಡುಗಳನ್ನ ಕೇಳ್ತಾ ಸಾಗೋಣ. ಸಿನಿಮಾ ಗೀತೆಗಳು, ಭಾವಗೀತೆಗಳು, ಗಜಲ್ಗಳು, ಎಲ್ಲದರ ಸಮ್ಮಿಶ್ರಣ ಮಿಶ್ರ ಮಾಧುರ್ಯ ಮಧುರ ಆಲಾಪದಲ್ಲಿ. ಮುದ್ರೆಗೆ ಮುಂಜಾನೆಯಲ್ಲಿ ಕಣ್ಣು ಬಿಡ್ತಿದ್ದ ಹಾಗೇನೆ ಮನಸ್ಸಿಗೆ ಹಿತ ಕೊಡುವಂತಹ ಒಂದು ಗೀತೆ. ಅಂತಹ ಮುಂಜಾನೆಯ ಗೀತೆಯನ್ನ ಈ ತಂಪಾದ ಹೊತ್ತಲ್ಲಿ ಕೇಳೋಣ, ಏನಂತೀರ? ತಂಗಾಳಿ, ಮಳೆ, ಬಿಸಿಲು, ಇಷ್ಟೆಲ್ಲದರ ಘಮಲು ಈ ಗೀತೆಯಲ್ಲಿ. ಯಾವ ಗೀತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಕೇಳಿ. ಒಂದು ಮುಂಜಾವಿನಲ್ಲಿ ತುಂತುರಿನ ಈ ಹಾಡಿನ ತುಂತುರು ನಿಮ್ಮ ಮನೆಗೆ ಮನಕ್ಕೆ

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 8:13.

ನನ್ನ ಹೆಸರು ಚಿಲಕಲ ನೀರ್ಪು ಸುಧಾಕರೆ. ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಸಂದೇಶವನ್ನು ಕೇಳಿಸ್ಕೊಂಡಿದ್ದಾರೆ. ಭಾಗ್ಯ ಸುರೇಂದ್ರ ಹೂವಿನ ಹೊಳೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಡುಗಳು ಚೆನ್ನಾಗಿದೆ ಅಂತ ಪ್ರಕಾಶ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನೀವು ಹೇಳಿದ ಹಾಗೆ ಗೂಗಲ್ನಲ್ಲಿ ನಾನು ಕೂಡ ಹುಡುಕಿದೆ, ಸರಿಯಾಗಿದೆ, ಡ್ರೀಮ್ ಕ್ಯಾಚರ್ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು ಅಂತ ಕವಿತಾ ಅವರು ಹೇಳ್ತಾ ಇದ್ದಾರೆ. ತಿಪ್ಪೇಸ್ವಾಮಿ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಗುರುಮೂರ್ತಿ ಅವರು ಶಿವಮೊಗ್ಗದಿಂದ

0: ಮಧುರ ಆಲಾಪದ ಮೊದಲ ಗೀತೆ ತುಂಬಾ ಚೆನ್ನಾಗಿತ್ತು ಅಂತ ಸ್ನೇಹಿತರು ಹೇಳ್ತಾ ಇದಾರೆ. ನೀವು ಕೂಡ ಸಂದೇಶಗಳನ್ನ ಕಳ್ಸ್ಕೊಡ್ಬಹುದು 9483091019. ಈ ಸಂಜೆಯ ಹೊತ್ತಲ್ಲಿ ತಂಪಾದ ಮುಂಜಾವಿನ ಗೀತೆಯನ್ನ ಪ್ರಸಾರ ಮಾಡಿದ್ರಿ. ಧನ್ಯವಾದ, ತುಂಬಾ ಚೆನ್ನಾಗಿತ್ತು ಈ ಗೀತೆಯನ್ನ ಕೇಳಿ, ಬಹಳ ದಿನಗಳಾಗಿತ್ತು ಅಂತ ಸ್ನೇಹಿತರು ಹೇಳ್ತಾ ಇದಾರೆ. ಕುರುಬ್ರಳ್ಳಿಯಿಂದ ಕುಮಾರ್, ಕಲ್ಪನಾ, ಕಿಶನ್, ಮಾನಸ, ಹಿತಾನ್, ಶಕೀರ್ತಿನ, ಕಾವ್ಯ ಅವರು ಹಾಡುಗಳು ಚೆನ್ನಾಗಿತ್ತು ಅಂತ ಹೇಳ್ತಾ ಇದಾರೆ. ಮತ್ತೊಂದಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡಿ ಕೂತ್ಕೊಂಡು ಕಾಯ್ತಾ ಇದೀವಿ, ಯಾವ ಹಾಡುಗಳನ್ನ ಪ್ರಸಾರ ಮಾಡ್ತೀರಾ ಅಂತ ಕೇಳ್ತಾ ಇದಾರೆ. ಖಂಡಿತ ಒಂದಷ್ಟು ಚಂದದ ಗೀತೆಗಳು ನಿಮ್ಗಾಗಿ ಮೂಡ್ ಬರುತ್ತೆ, ಕೇಳ್ತಾ ಇರಿ.
1: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
2: ನನ್ಗಲ್ಲ ಕಣೋ, ನನ್ ಮನೆಯೊಳಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
3: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಮಧುರ ಆಲಾಪವನ್ನ ಮುಂದುವರಿಸೋಣ. ಮಧುರ ಆಲಾಪದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಈಗೊಂದು ಚಂದದ ಹಿಂದಿ ಹಾಡು ಆಶಾ ಭೋಸ್ಲೆಯವರ ಕಂಠದಲ್ಲಿ. ತುಂಟತನದ ಪ್ರೀತಿಯ ಹಾಡು ಸಲೋನಾ ಸಾ ಸಜ್ನಾ ಹೇ ಔರ್ ಮೇ ಹೂ. ಹುಡುಗ ಹೇಳ್ತಾಳೆ, ನಿನ್ನ ಹುಡುಗ ಎಷ್ಟು ಚೆನ್ನಾಗಿದ್ದಾನೆ, ಅವನ ಮುಂದೆ ನಾನೇನೂ ಅಲ್ಲ ಅನ್ಸುತ್ತೆ ಅಂತ ಹೇಳ್ತಾ ಇದ್ದಾಳೆ. ಇದರಲ್ಲಿ ಹೊಗಳಿಕೆ ಇದೆ, ಸ್ವಲ್ಪ ಹೊಟ್ಟೆ ಕಿಚ್ಚು ಇದೆ, ಪ್ರೀತಿ ಇದೆ. ನೋಡಿದ್ರೆ ನಗು ಬರುತ್ತೆ, ಕೇಳಿದ್ರೆ ಮನಸ್ಸು ಖುಷಿಯಾಗುತ್ತೆ. ಸೊ ನಮ್ಮ ಮನಸ್ಸಿಗೆ ಎಷ್ಟೋ ಜನರ ಮನಸ್ಸಿನ ಮಾತು ಇದು, ಕೇಳಿ ಎಂಜಾಯ್ ಮಾಡಿ.

ಸಮಯ 8:21. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಮಧುರ ಆಲಾಪದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಈಗೊಂದು ಚಂದದ ಗೀತೆ, ಹೇಳು ಕಾರಣವನ್ನ ಅಂತ ನಮ್ಮ ನಾಯಕಿ ಕೇಳ್ತಾ ಇದ್ದಾಳೆ. ಹೇಳಿ ಹೋಗು ಇನಿಯನೆ. ಇನಿಯ ನಿಜವಾಗ್ಲೂ ಹೇಳಿ ಹೋಗ್ತಾನ? ಆಕೆಯ ಪ್ರಶ್ನೆಗಳಿಗೆ ಉತ್ತರನ ಕೊಡ್ತಾನ? ಏನು ಆಕೆಯ ಮನದ ಬಯಕೆಗಳು ತಿಳ್ಕೊಳ್ಳೋಣ ಕೇಳಿ. ಎಂ ಡಿ ಪಲ್ಲವಿಯವರ ಕಂಠದಲ್ಲಿ ಹೇಳಿ ಹೋಗು ಇನಿಯನೇ.

ಈಗ ಲತಾ ಮಂಗೇಶ್ಕರ್ ಅವರ ಕಂಠದಲ್ಲಿ ಒಂದು ಬ್ಯೂಟಿಫುಲ್ ಮೆಲೋಡಿ ಟ್ರ್ಯಾಕ್, ತೇರೆ ಬಿನಾ ಜಿಂದಗಿ ಸೆ. ನೀನಿಲ್ಲದ ಮೇಲೆ, ಜೀವನದ ಮೇಲೆ ನನಗೆ ಯಾವ ಆಸೆಯೂ ಇಲ್ಲ ಅನ್ನೋ ಆಶಯವನ್ನ ಹೊತ್ತು ಹಾಡು ಹಾಡಿದು. ಕೇಳಿದಾಕ್ಷಣ ಎದೆ ಭಾರ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಮನಸ್ಸು ಕೂಡ ಹಗುರಾಗುತ್ತೆ.

0: ನಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಸಮಯ 8:31. ನೀವು ಕೇಳ್ತಾ ಇದ್ರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಮಧುರ ಆಲಾಪದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸೊಗಸಾದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ರ. ಪ್ರಸಾರಕ್ಕಾಗಿ ಧನ್ಯವಾದ ಅಂತ ಉಷಾ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಕೌಡ್ಲೆ ರವಿ ಅವರು ಅಂಜನಾ ನಗರದಿಂದ, ಒಳ್ಳೊಳ್ಳೆ ಗೀತೆಗಳು ಮಧುರ ಆಲಾಪದಲ್ಲಿ ಮೂಡಿ ಬರ್ತಾ ಇದೆ. ನಾನು ಮಾಡ್ತಾ ಇರೋ ಕೆಲಸ ಕೂಡ ಹಗುರ ಆಗ್ತಾ ಇದೆ ಹಾಡುಗಳಿಂದ ಅಂತ ಹೇಳ್ತಾ ಇದಾರೆ. ಈಗ ಕೇಳಿ ಆಸೆಗಳ ಲೋಕದಲ್ಲಿ ಕಥೆಗಳ ಬರೆದಂತ ಆಸೆಗಳ ಲೋಕದಲ್ಲಿ ದೇವರು ಪ್ರತಿಯೊಬ್ಬರ ಹಣೆ ಬರಹವನ್ನ ಕಥೆಯನ್ನ ಕೂಡ ಬರೆದಿದ್ದಾನೆ. ಸಮಯ ಬಂದಾಗ ಅದು ನಮ್ಮ ಕೈ ಸೇರುತ್ತೆ ಅಲ್ವಾ? ಇದೊಂಥರ ಭರವಸೆಯ ಗೀತೆ ಅಂತ ಕೂಡ ಹೇಳಬಹುದು. ಕೇಳಿ, ಎಂಜಾಯ್ ಮಾಡಿ ಆಸೆಗಳ ಲೋಕದಲ್ಲಿ ಕಥೆಗಳ ಬರೆದಂತ.

102.9 FM. ಈಗ ಜಗಜಿತ್ ಸಿಂಗ್ ಅವರ ಕಂಠದಲ್ಲಿ ಒಂದು ಗಜಲ್ ಅನ್ನ ಕೇಳೋಣ. ಒಮ್ಮೆ ಹೇಗೋ ನನ್ನ ಕಣ್ಣಲ್ಲಿ ನೋಡು, ಕಭಿ ಶೋಭಿತೋ ಮೇರಿ ಆಂಖೋ ಮೇ. ಪದಗಳೇ ಬೇಡ, ವಿವರಣೆಯೇ ಬೇಡ, ಸುಮ್ಮನೆ ಒಂದು ಸಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನನ್ನ ಪ್ರೀತಿ ಅರ್ಥ ಆಗುತ್ತೆ ಅನ್ನೋ ಒಂದು ಕೋರಿಕೆ. ಪ್ರೀತಿ ಇದೆ, ನೋವಿದೆ, ಆದರೂ ಒಂದು ಘನತೆ ಇದೆ. ಕಣ್ಮುಚ್ಚಿ ಕೇಳಿ, ನಿಮ್ಮ ಕಣ್ಮುಂದೆ ಯಾರೋ ಹಾದು ಹೋದ ಹಾಗಾಗತ್ತೆ.

0: ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲಾ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಸಮಯ 8:46. ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಮಧುರ ಆಲಾಪದಲ್ಲಿ ಹೊತ್ತಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಒಂದಷ್ಟು ಚಂದದ ಹಿತವಾದ ಮನಸ್ಸಿಗೆ ತಂಪೆರೆಯೋ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಬದುಕಲ್ಲಿ ಒಂದಷ್ಟು ಜನ ಇರ್ತಾರೆ, ಅವರ ಹೆಸರು ನೆನಪಾದ್ರೆ ಸಾಕು, ಪೆನ್ನು ತಾನಾಗೆ ಬರೆಯೋಕೆ ಶುರು ಮಾಡುತ್ತೆ, ಕೀಪ್ಯಾಡ್ ತನಗೆ ತಾನಾಗೆ ಟೈಪ್ ಮಾಡಿಸೋಕೆ ಶುರು ಮಾಡುತ್ತೆ, ಕವಿತೆ ಹುಟ್ಟುತ್ತೆ, ಕಥೆ ಬೆಳೆಯುತ್ತೆ, ಹಾಡಾಗುತ್ತೆ. ಆ ಹಾಡು ಬರೆಯೋರಿಗೂ ಕೂಡ ಬರೆಯೋದಿಕ್ಕೂ ಕೂಡ ಒಬ್ರು ಇರ್ತಾರೆ, ಕಾವ್ಯದ ಸೆಲೆ, ಕಾವ್ಯದ ಸ್ಫೂರ್ತಿ ಅಂತ. ಪ್ರತಿ ಪದ ಪ್ರತಿ ಸಾಲಿಗೂ ಕೂಡ ಅವರೇ ಸ್ಫೂರ್ತಿ. ಈಗ ಅಂಥದ್ದೇ ಒಂದು ಗೀತೆ ಇವಳೇ ನನ್ನ ಕಾವ್ಯದ ಸೆಲೆ.

ನಮಸ್ಕಾರ ಮಂಜುನಾಥ್ ಅವರು ಅಂತ ಇದ್ದಾರೆ ವಾಣಿಶ್ರೀರು ಧಾರವಾಡದಿಂದ. ನಮಸ್ತೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ ಗುಮ್ಮಟಿಯವರು ಮಧುರಾಲಾಪದ ಗೀತೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಪ್ರಸಾರಕ್ಕೆ ಧನ್ಯವಾದ ಅಂತ ಇದ್ದಾರೆ. ಧನ್ಯವಾದ ತಮ್ಮೆಲ್ಲರ ಸಂದೇಶಕ್ಕಾಗಿ.

ಸಮಯ 8:56 ಮಧುರ ಆಲಾಪದ ಕೊನೆಯ ಗೀತೆ ನಿಮ್ಗಾಗಿ ಮುಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಮೇಘನಾ ಭಟ್ ಅವರ ಕಂಠದಲ್ಲಿ ನಿನಗೇಕೆ ನನ್ನಲ್ಲಿ.

ಪುಷ್ಪ ಶಾನುಭೋಗರ ಗದಗದಿಂದ ಇವತ್ತಿನ ಮಧುರ ಆಲಾಪ ಪ್ರೋಗ್ರಾಂ ತುಂಬಾ ಚೆನ್ನಾಗಿತ್ತು. ಎಲ್ಲ ಹಾಡುಗಳು ತುಂಬಾ ಸುಮಧುರವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ದೀಪಾ ಅಂಕುಶ್ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.

0: Championships beginning tomorrow. World Athletics Vice President Adil Sumariwala said the 2027 Asian Relays will be held in Chandigarh, while Bhubaneswar will host the 2028 Asian Indoor Championships. In IPL cricket, Rajasthan Royals were 234 for 6 in 18.1 overs against Sunrisers Hyderabad in the eliminator match in New Chandigarh when reports last came in. And now before we end the bulletin, the headlines once again. Centre approves extension of Sarthak BDS scheme to modernise public distribution system with outlay of over 25,500 crore rupees. Severe heatwave conditions to continue over central and northwest India during next 2 to 3 days. Prime Minister Modi urges citizens to take care of vulnerable people amid soaring mercury. Supreme Court upholds legality of Election Commission's SIR drive, says exercise advances free and fair elections. Assam Assembly passes Uniform Civil Code Bill, becoming third state in the country to adopt the legislation. Indian shooter Aisha Singh breaks world record in women's 25-meter pistol event, clinching gold at ISSF World Cup in Munich. That is all in the news at 9. Good night.
1: Ramesha, city kelsak hogtin antidde? ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ಯಾ?
2: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವ ನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
3: ಶಭಾಷ್ ಮಗನೆ.
4: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ಸಮಯ 9:15, ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಹಿಂದಿ ಮೆಲೋಡೀಸ್ ಅನ್ನ ಶುರು ಮಾಡುವಂತಹ ಸಮಯ ಇದು. ಒಂದಷ್ಟು ಚಂದದ ಹಿತವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಗೋಣ. ಕೇಳಿ, ಎಂಜಾಯ್ ಮಾಡಿ. ನಜರೆ ಮಿಲ್ಜಾತಿ.

ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕು

ಆದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಶಾಂತಮ್ನವ್ರೇ, ಇಷ್ಟೊಂದ್ ದೊಡ್ಡ ಆರ್ಡರ್ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ?
2: ಎಲ್ಲಾನೂ ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಸಮಯ 9:31 ಹಿಂದಿ ಮೆಲೋಡಿಕ್ಸ್ ನಲ್ಲಿ ಮಧುರವಾದ ಹಿಂದಿ ಹಾಡುಗಳನ್ನ ಕೇಳ್ತಾ ಎಲ್ಲರ ಒಟ್ಟಿಗೆ ಸಾಗ್ತಾ ಇದೀವಿ. ನಿಮ್ ಸುತ್ತಿ ಆಗಿರೋದು ನಿಮ್ಮ ಮನೆ ಮಾತು ಅರ್ಜಯ ಮಂಜುನಾಥ. ಉಮೇಶ್ ಅವರು ಸಿರಿಗೆರೆಯಿಂದ ಒಂದಷ್ಟು ಸ್ಟಿಕ್ಕರ್ ಅನ್ನ ಕಳ್ಸಿಕೊಟ್ಟಿದ್ದಾರೆ. ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಸ್ಟಿಕ್ಕರ್ಗಳು ಯಾವುದೂ ಲೋಡ್ ಆಗ್ತಾ ಇಲ್ಲ, ಹಾಗಾಗಿ ಸಂದೇಶಗಳನ್ನ ಟೈಪಿಸಿ ಕಳುಹಿಸಿದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಅನಿಸಿಕೆ ಏನು ಅಂತ ತಿಳ್ಕೋಬಹುದು. ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇರೋ ಹಾಡುಗಳು ಸೊಗಸಾಗಿ ಮೂಡಿ ಬರ್ತಾ ಇವೆ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಈಗ ಕೇಳಿ ತುಜ್ಮೆ ರೆಪದಿಕ್ತಾ ಹೇ.

ಸಮಯ ಮತಗಟ್ಟೆ 36 ನಿಮಿಷ. ಹಿಂದೆ ಲೋಡಿಸ್ ನ ಕೇಳ್ತಾ ಸಾಕ್ತಾ ಇದೀವಿ. ರವಿ ಎಂ ಹೆಚ್ ಬೆಳಗಾವಿ ಸಾಮ್ರದಿಂದ ಹಿಂದಿ ಚಿತ್ರಗಳು ಚಿತ್ರಗೀತೆಗಳು ತುಂಬ ಸೊಗಸಾಗಿವೆ ಅಂತ ಹೇಳ್ತಾ ಇದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಈಗ ಚಿತ್ರ ಹಾಗೂ ಕೆ ಕೆ ಅವರ ಕಂಠದಲ್ಲಿ ಒಂದು ಸ್ಪೆಷಲ್ ಸಾಂಗ್ ನಯ ನಯಾ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
2: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ,
3: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
1: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
3: ಹಳೆಯ ಬಂಗಾರದ ಗೀತೆಗಳು,
1: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
3: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
1: ಹಾಗೂ ಸಂಜೆ 5:02.
4: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
5: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
4: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
6: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
1: ಸಮಯ 9:46 ಹಿಂದಿ ಮೆಲೋಡಿಸ್ನ ಕೇಳ್ತಾ ಇದ್ರ. ಹಿಂದಿ ಮೆಲೋಡಿಸ್ ಅಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ರ ಅಂತ ನಮ್ ಕರ್ಜಗೆಯಿಂದ ಮುರುಗೋಡ್ ಅವರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಹಾಗೆ ಎಸ್ ಚಂದನ್ ಅವರು ಚಿತ್ರದುರ್ಗದಿಂದ ಇಂದು ನೀವು ಪ್ರಸಾರ ಮಾಡಿದಂತಹ ಎಲ್ಲಾ ಹಿಂದಿ ಹಾಡುಗಳು ಸೂಪರ್ ಆಗಿದೆ ಅಂತ ಇದಾರೆ. ಥ್ಯಾಂಕ್ ಯು ನಿಮ್ಮ ಸಂದೇಶಕ್ಕಾಗಿ. ಈಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಕೇಳಿ, ಆಶಿಕ್ ಬನಾಯಾ ಅಪ್ನೇ.

ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ

ಇಲಾಖೆ ಆಕಾಶವಾಣಿಗೆ ಈಗ 90 ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಸಿಬಿಎಸ್ಇ ನೀತಿಯನ್ನು ಪ್ರಶ್ನಿಸುವ ಅರ್ಜಿಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಇಂದು ಸಮ್ಮತಿಸಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಟೊರಾಂಟೋದಲ್ಲಿ ಕೆನಡಾ ಸಚಿವ ಮಣಿಂದರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡುಮೇಜಿನ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಲ್ಲಿದ್ದಲು ಸಚಿವಾಲಯ ನಾಳೆ ನವದೆಹಲಿಯಲ್ಲಿ 37,500 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಪ್ರಾರಂಭಿಸಲಾದಂತಹ ಮೇಲ್ಮೈ ಕಲ್ಲಿದ್ದಲು ಮತ್ತು ಲಿಗ್ನೈಟ್ ಅನಿಲೀಕರಣ ಯೋಜನೆಗಳ ಉತ್ತೇಜನ ಕುರಿತು ರೋಡ್ ಶೋ ಆಯೋಜನೆ ಮಾಡಲಿದೆ. ಕೇಂದ್ರ ಲೋಕಸಭಾ ಆಯೋಗ ಲೋಕಸೇವಾ ಆಯೋಗ ಯುಪಿಎಸ್ಸಿ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷೆ 2026 ತಾತ್ಕಾಲಿಕ ಉತ್ತರ ಪತ್ರಿಕೆಯನ್ನು ಇದೇ ಮೊದಲ ಬಾರಿಗೆ ಬಿಡುಗಡೆ ಮಾಡಿದೆ. ನಾಯಕತ್ವ ಬದಲಾವಣೆ ಕುರಿತ ಎಲ್ಲಾ ಊಹಾಪೋಹಗಳಿಗೆ ನಾಳೆ ತೆರೆ ಎಳೆಯಲಾಗುವುದು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಮತ್ತು ವರಿಷ್ಠರ ಜೊತೆಗಿನ ಸಭೆಯಲ್ಲಿ ಯಾವ ನಿರ್ದೇಶನ ನೀಡಲಾಗಿದೆ ಎಂಬುದು ನಮಗೆ ತಿಳಿದಿಲ್ಲ ಎಂದು ಹೇಳಿದ್ದಾರೆ. ವರಿಷ್ಠರು ನೀಡುವ ಜವಾಬ್ದಾರಿಗಳನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಬೆಂಗಳೂರು ನಗರದ ವೈಟ್ ಟನಲ್ ಕೆಳಸೇತುವೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ಆಫ್ರಿಕಾದಿಂದ ಬೆಂಗಳೂರಿಗೆ ಆಗಮಿಸಿದ 4 ಚೀತಗಳ ಕ್ವಾರಂಟೈನ್ ಅವಧಿ ಮುಗಿದಿದ್ದು ಜೂನ್ 4ರಿಂದ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯವಾಗಲಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 243 ರನ್ ಗಳಿಸಿದೆ. ಗೆಲುವಿನ ಗುರಿಯನ್ನು ಬೆನ್ನತ್ತಿರುವಂತಹ ಸನ್ರೈಸರ್ಸ್ ಹೈದರಾಬಾದ್ ಇತ್ತೀಚಿನ ವರದಿ ಪ್ರಕಾರ 3.4 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 52 ರನ್ ಮಾಡಿ ಆಟ ಆಡುತ್ತಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

0: ದೇವ್ರೆ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ.
1: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
0: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸಮಯ 10:03 ನೀವು ಕೇಳ್ತಾ ಇದ್ರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಪ್ರೇಮ ನಿನಾದವನ್ನ ಶುರು ಮಾಡುವಂತಹ ಸಮಯ ಇದು. ಪ್ರೇಮ ನಿನಾದಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಪ್ರೇಮ ನಿನಾದಲ್ಲಿ ಇವತ್ತು ಯಾವ ವಿಚಾರದ ಕುರಿತಾಗಿ ಮಾತಾಡಬಹುದು ಅಂತ ಗೆಸ್ ಮಾಡ್ತಾ ಇರ್ತೀರಾ? ಗೆಸ್ ಮಾಡ್ತಾರೆ ಒಂದು ಗೀತೆ ನಂತರ ಇವತ್ತಿನ ವಿಚಾರ ಏನು ಅಂತ ನಾನು ರಿವೀಲ್ ಮಾಡ್ತೀನಿ.

ಸಮಯ 10:09 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಕೌಡ್ಲೆ ರವಿ ಅವರು ಅಂಜನಗರದಿಂದ ಪ್ರೇಮ ನಿನಾದಲ್ಲಿ ನಿಮ್ಮ ವಿಚಾರ ವಿವಾದ ಏನು ಅಂತ ಕೇಳ್ತಾ ಇದ್ದಾರೆ. ಗೋಕಾಕ್ ತಾಲೂಕಿನ ಭೈರನಹಳ್ಳಿ

ಹಟ್ಟಿ ಗ್ರಾಮದಿಂದ ದೇವರಾಜ್ ಗಿಲಾರಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಪ್ರೇಮ ನಿನಾದದ ಜೊತೆಗೆ ನಾವಿದ್ದೀವಿ ಅಂತ. ಪ್ರೇಮ ನಿನಾದದ ವಿಚಾರಕ್ಕಾಗಿ ಕಾಯ್ತಾ ಇದ್ದೀನಿ ಅಂತ ಬಿಂದುಮತಿ ಅವರು ಯಲಹಂಕದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಚಾರ ಏನು ಅಂದರೆ ಎಕ್ಸ್ಟ್ರಾ ಲವ್. ಯಾರನ್ನಾದರೂ ಹೆಚ್ಚಾಗಿ ಪ್ರೀತಿಸಿದ್ದೀರಾ ಅಂದರೆ ಅವರು ಕೊಟ್ಟಿದ್ದಕ್ಕಿಂತ ನೀವು 10 ಪಟ್ಟು ಜಾಸ್ತಿ ಕೊಟ್ಟಿದ್ದೀರಾ? ಎಸ್ ಅಂತಾದರೆ ಇವತ್ತಿನ ಈ ಕಾರ್ಯಕ್ರಮ ನಿಮಗಾಗಿ. ಸೊ ಎಷ್ಟೋ ಬಾರಿ ಒಬ್ಬರು ಎಷ್ಟು ಎಫರ್ಟ್ಸ್ ಹಾಕ್ತಿರ್ತಾರೋ, ಎಷ್ಟು ಪ್ರೀತಿ ತೋರಿಸ್ತಾ ಇರ್ತಾರೋ, ನಾವು ಅದಕ್ಕಿಂತ 2 ಪಟ್ಟು ಹಾಕ್ತೀವಿ, 10 ಪಟ್ಟು ಹಾಕ್ತೀವಿ, ಆದರೆ ಅದು ನೋಟಿಸೇ ಆಗೋದಿಲ್ಲ. ನಾವು ಇಷ್ಟೊಂದು ಎಫರ್ಟ್ಸ್ ಹಾಕ್ತಿರೋದು, ಇಷ್ಟು ಎಕ್ಸ್ಟ್ರಾ ಕೇರ್ ಮಾಡ್ತಾ ಇರೋದು ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂತ ನಿಮ್ಗೆ ಯಾವಾಗ ಅನ್ನಿಸ್ತು? ನೀವೇ ಯಾವಾಗಲೂ ಎಕ್ಸ್ಟ್ರಾ ಪ್ರೀತಿ ತೋರಿಸ್ತಾ ಇರ್ತೀವಿ ಅಂತ ಗೊತ್ತಾದಾಗ ಯಾವಾಗ ಹಿಂದೆ ಸರಿದ್ರಿ ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ. ವಾಟ್ಸಪ್ ಸಂಖ್ಯೆ 9484091092 9483091024 8309 ನಿಮ್ಮ ಸಂದೇಶಗಳನ್ನ ಕಳಿಸ್ಕೊಡಿ.

ಸಮಯ 10:15 ಆಗಿದೆ. ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಪ್ರೇಮ ನಿನಾದದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಪ್ರೀತಿಯಲ್ಲಿ ಒಬ್ಬ ವ್ಯಕ್ತಿ ಯಾವಾಗ್ಲೂ ತುಂಬಾ ಎಕ್ಸ್ಟ್ರಾ ಪ್ರೀತಿಸ್ತಾ ಇರ್ತಾರೆ. ಆಪೋಸಿಟ್ ವ್ಯಕ್ತಿ ಎಷ್ಟು ಕೊಡ್ತಾರೋ ಅದಕ್ಕಿಂತ ದುಪ್ಪಟ್ಟು ಪ್ರೀತಿಯನ್ನ ತೋರಿಸ್ತಾ ಇರ್ತಾರೆ. ಮನೆಗೆ ಹೋದಿಯಾ? ಹೋದ ತಕ್ಷಣ ಕಾಲ್ ಮಾಡು. ಫ್ರೀ ಆದಿಯಾ? ಫ್ರೀ ಆದ ತಕ್ಷಣ ಕಾಲ್ ಮಾಡು. ಮಳೆ ಬರ್ತಾ ಇದೆ, ಛತ್ರಿ ಇದೆಯಾ ಅಂತ ಒಂದು 3 ಮೆಸೇಜು, 108 ಕಾಲ್ಗಳು. ಎಷ್ಟೇ ಕಾಲು ಮೆಸೇಜ್ ಮಾಡಿದ್ರು ಆ ಕಡೆಯಿಂದ ಒಂದು 6 ಗಂಟೆ ಆದಮೇಲೆ ರಿಪ್ಲೈ ಬರುತ್ತೆ, ನಾನು ಬಿಸಿ ಇದ್ದೀನಿ ಅಂತ. ಗುಲ್ಜಾರ್ ಸಾಹೇಬರು ಹೇಳ್ತಾರೆ, ಏಕ್ ಬಾರ್ ವಕ್ತ ಸೇ ಲಮ್ಹಾ ಗಿರಾ ಕಹಿ ವಹಾ ದಾಸ್ತಾನ್ ಮಿಲಿ ಲಮ್ಹಾ ಕಹಿ ನಹಿ. ಒಂದು ಸಲ ಸಮಯದಿಂದ ಒಂದು ಕ್ಷಣ ಬಿದ್ದೋಯ್ತು, ಅಲ್ಲಿ ಕಥೆ ಸಿಕ್ತು ಆದ್ರೆ ಕ್ಷಣ ಸಿಗ್ಲಿಲ್ಲ. ನಿಮ್ಮ ಹತ್ರ ಕೂಡ ಅಂಥದ್ದೇ ಒಂದು ಕಥೆ ಇರುತ್ತೆ, ನಿಮ್ಮ ಮನೆಯ ಮನದಂಗಳದ ಆಸುಪಾಸಲ್ಲಿ ನಡೆದಿರುವಂಥದ್ದು. ಅಂಥದ್ದೇ ಕಥೆ ಇದ್ರೆ ನಮ್ಮ ಜೊತೆ ಕೂಡ ಹಂಚ್ಕೊಳ್ಳಿ. ಪ್ರಶ್ನೆ ಏನು ಅಂದ್ರೆ, ನೀವು ಪ್ರೀತಿಸ್ತಾ ಇರೋ ವ್ಯಕ್ತಿನ ನೀವು ತುಂಬಾ ಪ್ರೀತಿಸ್ತಾ ಇದ್ದೀರಾ ಅಂದ್ರೆ ಅವರು ಎಷ್ಟು ಎಫರ್ಟ್ಸ್ ಹಾಕ್ತಾರೋ ನೀವು ಅದಕ್ಕಿಂತ ದುಪ್ಪಟ್ಟು ಎಫರ್ಟ್ಸ್ ಹಾಕ್ತಾ ಇದ್ದೀರಾ ಅಂತ ರಿಯಲೈಸ್ ಆಗಿ, ಯಾವತ್ತಾದ್ರೂ ನೀವು ಹಿಂದೆ ಸರಿದಿದ್ದು ಉಂಟಾ, ನಾನು ಹಾಕ್ತಾ ಇರುವಂತ ಎಫರ್ಟ್ಸ್ಗೆ ಅಷ್ಟೇ ಎಫರ್ಟ್ಸ್ ವಾಪಸ್ ಬರ್ತಾ ಇಲ್ಲ ಅಂತ ರಿಯಲೈಸ್ ಆಗಿದ್ದು ಉಂಟಾ, ಹಂಚ್ಕೊಳ್ಳಿ. ವಾಟ್ಸಾಪಲ್ಲಿ 9484309102 ಮತ್ತೆ ಕರೆ ಕೂಡ ಮಾಡಬಹುದು 0802237788. ಆನಂದ ಕುಲಕರ್ಣಿ ಸುಲೈಪೇಟದಿಂದ ನಮಸ್ತೆ. ವಿಷಯಕ್ಕೆ ಸಂಬಂಧಿಸಿದಂತೆ ಹೇಳೋದಾದ್ರೆ, ನಾವು ಎಷ್ಟು ಪ್ರೀತಿ ಮಾಡಬೇಕು ಅಷ್ಟನ್ನೇ ಪ್ರೀತಿ ಮಾಡೋಣ. ಎಕ್ಸ್ಟ್ರಾ ಪ್ರೀತಿ ಮಾಡಕ್ಕೆ ಹೋದರೆ ಅವರಿಗೆ ನಮ್ಮಲ್ಲಿ ಏನೋ ವೀಕ್ನೆಸ್ ಇದೆ ಅಂತ ಭಾಸ ಆಗುತ್ತೆ. ನಮ್ಮ ಪ್ರೀತಿ ಬ್ರೇಕ್ ಆಗೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ಅಂತ ಹೇಳ್ತಾ ಇದ್ರೆ ನೀವೇನಂತೀರಾ? ಎಕ್ಸ್ಟ್ರಾ ಪ್ರೀತಿ ಮಾಡಿ ನೀವು ಯಾವತ್ತಾದರೂ ಕಹಿ ಅನುಭವನ ಅನುಭವಿಸಿದಿರ? ಹಂಚ್ಕೊಳ್ಳಿ ನಮ್ಮ ಜೊತೆ. ಅಲ್ಲಿವರೆಗೂ ಕೇಳ್ತಾ ರೀ ಓ ಪ್ರೇಮವೇ ಅನ್ನೋ ಗೀತೆ. ಇದು ಭಾರತೀಯ ಆಕಾಶವಾಣಿ ಕನ್ನಡ.

ಓ ಪ್ರೇಮವೇ ಇದು ಯಾವ ಚಿತ್ರದ ಗೀತೆ ಅಂತ ಕೇಳ್ತಾ ಇದ್ರೆ, ಜಾಕಿ ಚಾನ್ ಚಿತ್ರದ ಗೀತೆ ಇದು. ಮನು ಹಾಗೂ ಚಿತ್ರ ಅವರ ಕಂಠದಲ್ಲಿ ಸಾಹಿತ್ಯ ಭರತ್ ಜೈನ್ ಹಾಗೂ ಸಂಗೀತ ಸಾಧು ಕೋಕಿಲ್ ಅವರದ್ದು. ಪ್ರೇಮ ನಿನಾದವನ್ನ ಮುಂದುವರಿಸುವಂತಹ ಸಮಯ ಪ್ರೇಮ ನಿನಾದದಲ್ಲಿ. ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಸೊ ನಾನು ಕೇಳಿದ್ದೆ, ಪ್ರೀತಿಯಲ್ಲಿ ಯಾವತ್ತಾದರೂ ಜಾಸ್ತಿ ಪ್ರೀತಿಯನ್ನು ತೋರಿಸಿ ನಿರಾಶರಾಗಿದ್ದು ಉಂಟಾ ಅಂತ ಕೇಳಿದೆ. ಬಹಳಷ್ಟು ಭಿನ್ನ ಅಭಿಪ್ರಾಯಗಳು ಬಂದಿದೆ, ಒಬ್ಬೊಬ್ಬರ ಅಭಿಪ್ರಾಯಗಳು ನಂತರ ಇದೆ. ಇಲ್ಲೊಂದು ವಿಶೇಷವಾದ ಯುನಿಕ್ ಆಗಿರುವಂತಹ ರೆಸ್ಪಾನ್ಸ್ ಬಂದಿದೆ, ಏನು ತಿಳ್ಕೊಳ್ಳೋಣ. ಸಂಬಂಧಗಳಲ್ಲಿ ಪ್ರೀತಿ ಮತ್ತು ನಂಬಿಕೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ನೀವು ಹೇಳಿದಾಗೆ, ನಾವು ಕೊಡುವ ಪ್ರೀತಿ ನಮಗೆ ಹತ್ತು ಪಟ್ಟು ಮರಳಿ ಸಿಗುತ್ತೆ ಅನ್ನೋದು ಕೂಡ ಸತ್ಯ. ನಾವು ಎಷ್ಟು ಮುಕ್ತವಾಗಿ ಪ್ರೀತಿನ ಹಂಚ್ತೇವೆಯೋ ಅಷ್ಟೇ ಮಮತೆ ಹಾಗೂ ವಿಶ್ವಾಸ ನಮ್ಮತ್ತ ಹರಿದು ಬರುತ್ತೆ. ಅತಿಯಾದ ಪ್ರೀತಿ ಇರೋ ಕಡೆ ಮುಚ್ಚುಮರೆ ಅನ್ನೋದಿರೋದಿಲ್ಲ. ಪಾರದರ್ಶಕತೆ ಹೆಚ್ಚಾದಂತೆ ನಂಬಿಕೆಯ ಪ್ರಶ್ನೆಗಳು ಬರೋದಿಲ್ಲ. ಪ್ರೀತಿಯಲ್ಲಿ

ಸಂಪರ್ಕವಿಲ್ಲ, ಆದರೆ ನಂಬಿಕೆಯಲ್ಲಿಯೇ ಪ್ರೀತಿ ಇರ್ತದೆ. ಪ್ರೀತಿ ಅತಿಯಾದಷ್ಟು ಸಂಬಂಧವು ಬಾಂಧವ್ಯದ ದೃಷ್ಟಿಯಿಂದ ಶ್ರೀಮಂತವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವರ ಪ್ರಕಾರ ಎಷ್ಟು ಪ್ರೀತಿ ಹಾಕ್ತೀವೋ ಅಷ್ಟು ದುಪ್ಪಟ್ಟು ಸಿಗುತ್ತೆ ಅನ್ನೋದು ಇದು ಕೂಡ ನಿಜನೇ ಅಲ್ವಾ? ಏನು ಕೊಟ್ಟು ಪಡೆಯೋ ಪ್ರೀತಿ ಉಕ್ಕುತ್ತೆ ಇನ್ನೂ ಮಿಕ್ಕುತ್ತೆ ಅಂತಾರೆ. ಹಾಗೆಯೇ ಒಮ್ಮೆ ನಾವೇ ಎಷ್ಟು ಪ್ರೀತಿ ಕೊಟ್ಟರು ಕೂಡ ಆ ಕಡೆಯಿಂದ ಅಷ್ಟು ಪ್ರೀತಿ ವಾಪಸ್ ಬರ್ತಾರಲ್ಲ, ಅಷ್ಟು ಪ್ರೀತಿ ಬೇಡ, ಒಂಚೂರು ಮಿನಿಮಲ್ ಆಗಿ ತೋರಿಸ್ಬೇಕಾಗಿರುವಂತಹ ಪ್ರೀತಿ ಕೂಡ ವಾಪಸ್ ಬರ್ತಾರಲ್ಲ, ಅಂಥ ಸಂದರ್ಭದಲ್ಲಿ ಏನು ಮಾಡೋದು? ನಿಮಗೂ ಕೂಡ ಈ ಥರ ಅನುಭವ ಯಾವತ್ತಾದರೂ ಆಗಿದೆಯಾ? ಆಗಿದ್ರೆ ಹಂಚ್ಕೊಳ್ಳಿ ವಾಟ್ಸಪ್ ಸಂಖ್ಯೆ 9483091091.

ಮಂಜುನಾಥ್, ನಿಮ್ಮ ವಿಷಯ ನನಗೆ ತುಂಬ ಪರ್ಸ್ನಲಿ ಕನೆಕ್ಟ್ ಆಗ್ತಾ ಇದೆ, ಯಾಕಂದರೆ ಬಿಕಾಸ್ ನಾನು ಸದ್ಯದ ಪರಿಸ್ಥಿತಿ ಕೂಡ ಹಾಗೇನೆ ಇದೆ. ನನಗೀಗೀಗ ರಿಯಲೈಸ್ ಆಗ್ತಾ ಇದೆ, ನಾನು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಕೂಡ, ಎಷ್ಟೇ ಪ್ರೀತಿ ತೋರಿಸಿದ್ರು ಕೂಡ, ನೀವು ಹೇಳಿದಾಗೆ ನಾನು ಹಾಕೋ ಅಷ್ಟೇ ಎಫರ್ಟ್ಸ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಚೂರೇ ಚೂರು ಎಫರ್ಟ್ಸ್ ಕೂಡ ಆ ಕಡೆಯಿಂದ ವಾಪಸ್ ಬರ್ತಾ ಇಲ್ಲ. ಸೊ ಏನು ಹೇಳಲಿ ಇಂಥ ಪರಿಸ್ಥಿತಿಗೆ, ಹಾಡುಗಳು ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳ್ಸ್ಕೊಂಡಿದ್ದಾರೆ. ಮತ್ತೊಬ್ಬ ಸ್ನೇಹಿತರು ಹೇಳ್ತಾ ಇದ್ದಾರೆ, ಖಂಡಿತ ನಿಜ, ಮಿನಿಮಮ್ ಪ್ರೀತಿ ಆದರೂ ತೋರಿಸ್ಲೇಬೇಕು, ಇಲ್ಲದೇ ಇದ್ರೆ ಒಂದೇ ಕಡೆ ಎಫರ್ಟ್ಸ್ ಹಾಕಿ ಹಾಕಿ ಆ ಪ್ರೀತಿ ವ್ಯರ್ಥ ಆಗುತ್ತೆ ಅಂತ ಸ್ನೇಹಿತರು ಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ. ಇವತ್ತಿನ ಪ್ರಸಾರದಲ್ಲಿ ಪ್ರೇಮನಾದ ಕಾರ್ಯಕ್ರಮದಲ್ಲಿ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ಸುಮಾರು ಸುಂಕದಕಟ್ಟೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಡುಗಳು ಚೆನ್ನಾಗಿದೆ ಅಂತ ಪರಶುರಾಮ್ ಜಾಧವ್ ಅವರು ಸಂದೇಶವನ್ನು ಕಳಿಸಿದ್ದಾರೆ.

ಎಷ್ಟೋ ಬಾರಿ ಅವ್ರಿಗೆ ಫಿಲ್ಟರ್ ಕಾಫಿ ಇಷ್ಟ ಅಂತ ನೀವು ಟೀ ಬಿಟ್ಟಿರ್ತೀರ, ನಿಮ್ಮ ಇಷ್ಟ ಕಷ್ಟಗಳನ್ನ ಅವ್ರಿಗೋಸ್ಕರ ಬದಲಾಯಿಸ್ಕೊಂಡಿರ್ತೀರ, ಅವ್ರಿಗೆ ಹೇಗಿಷ್ಟನೋ ಹಾಗೆ ನಡ್ಕೋತಾ ಇರ್ತೀರ, ಅವರು ಕೇಳಿದ್ದಕ್ಕೆ ಅವರ ಅನುಕೂಲಕ್ಕೆ ಎಲ್ಲದಕ್ಕೂ ಹೂ ಅಂತಿರ್ತೀರ. ಗುಲ್ಜರ್ ಅವರು ಹೇಳ್ತಾರೆ, ರಿಶ್ತೆ ತೋ ನಿಭ ಜಾತೆ ಹೇ ನಿಭಾನೆ ವಾಲೆ ನಹಿ ಮಿಲ್ತೆ ಅಂತ. ಸಂಬಂಧಗಳೇನೋ ಸಾಗುತ್ತೆ, ಆದರೆ ಅದನ್ನ ನಿಭಾಯಿಸೋ ಅಂತ ಜನಗಳು ಸಿಗೋದಿಲ್ಲ ನೋಡಿ, ನಿಜ ಅಲ್ವಾ? ಪ್ರೀತಿಲಿ 50-50 ಇರಬೇಕಾಗಿಲ್ಲ, ಆದರೆ 95 ಮತ್ತು 5 ಆಗಬಾರ್ದು. 95 ಏನು, ಒಬ್ಬರು ವ್ಯಕ್ತಿ ಪ್ರೀತಿಸೋ ಪರ್ಸೆಂಟೇಜು 95 ಇದೆ, ಇನ್ನೊಬ್ರು ಬರೀ 5-5% ಪ್ರೀತಿಸ್ತಾ ಇದ್ರೆ ಅಲ್ಲಿ ಆ ಪ್ರೀತಿಗೆ ಅರ್ಥ ಏನಿರುತ್ತೆ? 50-50 ಅಲ್ಲಿದ್ರು ಪರವಾಗಿಲ್ಲ, ಮಿನಿಮಮ್ ಮಾತ್ರ ಇರಬೇಕು ಅಲ್ವಾ? ನಿಮಗೆ ಯಾವತ್ತಾದರೂ ಈ ರೀತಿಯ ಅನುಭವ ಆಗಿದೆಯಾ ಹಂಚ್ಕೊಳ್ಳಿ. ವಾಟ್ಸಪ್ ಸಂಖ್ಯೆ 9483-0901-0209. ಪ್ರೇಮ ನಿನಾದಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್.

ಗುಲ್ಜರ್ ಅವರು ಬರೀತಾರೆ, ಸಾತ್ ಚಲನೆ ಕೆ ಲಿಯೆ ಮಂಜಿಲ್ ಕಾ ಏಕ್ ಹೋನಾ ಜರೂರಿ ನಹಿ, ರಾಸ್ತಾ ಏಕ್ ಹೋನಾ ಚಾಹಿಯೇ. ಜೊತೆ ನಡೆಯೋದಕ್ಕೆ ಡೆಸ್ಟಿನೇಷನ್ ಒಂದೇ ಆಗಿರ್ಬೇಕಾಗಿಲ್ಲ, ಹೋಗೋ ದಾರಿ ಒಂದೇ ಆಗಿದ್ರೆ ಸಾಕು ಅಂತ. ಸೊ ನಾವು ಅವರು ನಮ್ಮ ದಾರಿಲೇ ಬರ್ತಾರೆ, ಇಬ್ರು ಒಟ್ಟಿಗೆ ಸಾಕ್ತೀವಿ ಅಂತೆಲ್ಲ ಅನ್ಕೊಂಡಿರ್ತೀವಿ. ಬಟ್ ಅದು ಅಲ್ಲೋಲ ಕಲ್ಲೋಲ ಆಗಿ ಏನೇನೋ ಆಗೋಗ್ಬಿಡುತ್ತೆ. ಸರ್, ನಾವು ಎಷ್ಟು ಪ್ರೀತಿ ಪಡ್ಕೋತೀವೋ ಅಷ್ಟನ್ನೇ ಕೊಡಬೇಕು ಸರ್, ಅತಿಯಾದರೆ ಅಮೃತನೂ ವಿಷ ಆಗುತ್ತೆ. ಸೊ ಪ್ರೀತಿನೇ ವಿಷ ಅಂತಾರೆ, ಅಂಥದ್ರಲ್ಲಿ ನಾವು ಜಾಸ್ತಿ ಪ್ರೀತಿ ಮಾಡಿ ನಮಗೆ ನೋವು ಮಾಡ್ಕೋತೀವಿ. ಅವರೆಷ್ಟು ಕೊಡ್ತಾರೋ ಅಷ್ಟನ್ನೇ ನಾವು ವಾಪಸ್ ಕೊಟ್ಟು ಸುಮ್ಮನೆ ಇದ್ದರೆ ಸಂಬಂಧಗಳು ಸರಿ ಹೋಗುತ್ತೆ ಅಂತ ರವಿ ಅವರು ಹೇಳ್ತಾ ಇದ್ದಾರೆ. ಡಾಕ್ಟರ್ ಅಂಬುಜಾ ಮುಳಖೇಡಕ, ನಮಸ್ಕಾರ ಸರ್. ಹಾಡುಗಳು ಚೆನ್ನಾಗಿದ್ದು, ಮಾಹಿತಿ ಇಷ್ಟ ಆಯಿತು ಅಂತ ಒಂದು ಕವನವನ್ನು ಕಳಿಸ್ಕೊಟ್ಟಿದ್ದಾರೆ, ಓದೋಣ ಕವನವನ್ನು. ಆಕಾಶದಷ್ಟು, ನಕ್ಷತ್ರದಷ್ಟು, ಸಮುದ್ರದ ಆಳದಷ್ಟು, ದಣ ಕಾಣದಷ್ಟು ನಾ ಕೊಟ್ಟಿರುವೆ ಅವನಿಗೆ ಪ್ರೀತಿ. ಉದ್ದ ಅಗಲ ಎತ್ತರ ಅಳಿಯಲು ಆಗದಷ್ಟು ನಾ ಕೊಟ್ಟಿರುವೆ ಪ್ರೀತಿ, ಆದರೆ ಅವನು ಮಾತ್ರ ತೋರಿಸುವುದು ಬೊಗಸೆಯಷ್ಟು. ನೂರಾರು ಬಾರಿ ಅನುಭವವಾದರೂ, ನನ್ನ ಮನಸ್ಸಿಗೆ ನೋವಾದರೂ, ಕಣ್ಣು ತುಂಬಿ ಬಂದರೂ, ಸೋತು ಮತ್ತೆ ಮತ್ತೆ ಹೋದರೂ ಕಾಣಲಿಲ್ಲ ಅವನಲ್ಲಿ ಬದಲಾವಣೆ. ನನ್ನ ಅರಿತುಕೊಳ್ಳುವ ಬಯಕೆ, ಸೇರುವ ತವಕ, ವಿಶ್ವಾಸದ ಪಾಕ, ಆದರೂ ನಿಭಾಯಿಸಿಕೊಂಡು ಹೋಗುತ್ತಿರುವೆ ಎನ್ನುವ ಮಾತು ನೆಮ್ಮದಿ ನೀಡಿದೆ, ಖುಷಿ ನೀಡಿದೆ, ಪ್ರೀತಿಯನ್ನು ಇಮ್ಮಡಿಯಾಗಿಸಿದೆ. ಅತಿಯಾದ ಆಸೆಗೆ ಇದ್ದದ್ದನ್ನೇ ಕಳೆದುಕೊಳ್ಳದೆ, ಧಾಯಿ ಅಕ್ಷರ ತ್ಯಾಗ ಮಾಡದೆ, ಪ್ರೀತಿಸುತ್ತಿರುವೆ, ಪೂಜಿಸುತ್ತಿರುವೆ, ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಇದ್ದುದ್ದರಲ್ಲಿಯೇ ತೃಪ್ತಿ ಪಟ್ಟಿರುವೆ. ಆಹ, ಎಂಥ ಸಾಲುಗಳು! ಧನ್ಯವಾದ ಇಷ್ಟು ಒಳ್ಳೆಯ ಸಾಲುಗಳನ್ನ ನಮಗಾಗಿ ಕಳಿಸ್ಕೊಟ್ಟಿದ್ದಕ್ಕೆ. ಖಂಡಿತ ಸರ್, ಮೊದಲ ಪ್ರೇಮದ ಆರಂಭದಲ್ಲಿ ಪ್ರೇಮ ಸಫಲ ಆಯಿತು ಅನ್ನೋ ಕಲ್ಪನೆಯ ಕನಸನ್ನು ಕಂಡು ನನಗಿಂತ ಸ್ವರ್ಗ ಸುಖವಾಗಿ ಯಾರೂ ಇಲ್ಲ ಎಂದು, ನನ್ನ ಪ್ರೇಮದ ಸಿಂಚನದ ಪ್ರತಿಯೊಂದು ನವಿರಾದ ಭಾವನೆಗಳು, ನನ್ನನ್ನು ಪ್ರೀತಿಸುವ ಪ್ರೇಮಿಗೆ ನನ್ನ ನಗುವಿನ ತುಂಟಾಟದ ಮಾತುಗಳಿಂದ ಅವಳ ಮನಸ್ಸು ಕದ್ದಿದ್ದೆ ಅಂತ ಕಾಣಿಸುತ್ತೆ. ಆದರೆ ಬರಬರ್ತಾ ಇಬ್ಬರ ಪ್ರೇಮದ ಮಾತುಗಳು ಏರುಪೇರಾಗಿ ಬಹುತೇಕ ಪ್ರೇಮಿಗಳಂತೆ ನಾನು ಸಹ ವಿಫಲ ಪ್ರೇಮಿಯಾದೆ ಅನಿಸುತ್ತೆ ಅಂತ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ. ತಮ್ಮೆಲ್ಲರ ಸಂದೇಶಗಳಿಗಾಗಿ ನೀವು ಕೂಡ ಸಂದೇಶಗಳನ್ನ ಕಳಿಸ್ಕೊಡ್ಬೋದು. ಇವತ್ತಿನ ವಿಚಾರ ಇಟ್ಸ್ ಇಸ್ ವೆರಿ ಸಿಂಪಲ್. ಏನು ಅಂದರೆ, ನಾವು ಎಷ್ಟೋ ಬಾರಿ ಪ್ರೀತಿಸ್ತಾರೆ, ಆಬ್ವಿಯಸ್ಲಿ ಪ್ರೀತಿ ಮಾಡಬೇಕು, ಬದುಕರದಕ್ಕೆ ಪ್ರೀತಿ ಮಾಡೋದಕ್ಕೆ ಅಲ್ವಾ. ಸೊ ಹಂಗಾಗಿ ನಾವು ಪ್ರೀತಿ ಮಾಡ್ತಾ ಇರ್ತೀವಿ, ತುಂಬ ಪ್ರೀತಿ ಮಾಡ್ತಾ ಇರ್ತೀವಿ. ಆದರೆ ಅಟ್ ಅ ಪಾಯಿಂಟ್ ಆಫ್ ಟೈಮ್ ನಮ್ಗೆ ಅನಿಸುತ್ತೆ, ಅಯ್ಯೋ ನಾನು ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀನಿ, ಆದರೆ ಅವ್ರ ಕಡೆಯಿಂದ ಚೂರು ಎಫರ್ಟ್ಸ್ ಕಾಣಿಸ್ತಾ ಇಲ್ವಲ್ಲ, ನಾನೇ ಜಾಸ್ತಿ ಅತಿಯಾಗಿ ಪ್ರೀತಿಸಿದ್ನ ಅನ್ನೋ ಪ್ರಶ್ನೆ ಯಾವತ್ತಾದರೂ ಕಾಡಿದ್ರೆ ಹಂಚ್ಕೊಳ್ಳಿ. 9483091092 ಇಸಲ್ದನ್ ಕೇಳ್ತಾ ಇರಿ ಕನಸೋ ಕನಸೋ ನನಸೋ ನಗಿತೆ, ರಾಜೇಶ್ ಕೃಷ್ಣನವರ ಕಂಠದಲ್ಲಿ.

ಸಮಯ 10:46, ಪ್ರೇಮ ನಿನಾದದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಪ್ರೀತಿಯಲ್ಲಿ ಇಬ್ಬರು ಕಣ್ಣುಗಳ ಮೂಲಕ ಪ್ರೀತಿಯನ್ನ ವಿನಿಮಯ ಮಾಡಿಕೊಂಡ್ರು, ಮನಸ್ಸಿನಲ್ಲಿ ಅಡಿಪಾಯ ಗಟ್ಟಿಯಾಗಿದ್ರೆ ತಾನೇ ಪ್ರೀತಿ ಬೆಳೆಯೋದು ಅಂತ ಹರಿಹರನವರು ವಿಜ್ಞಾನ ನಗರದಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರೀತಿ ಒಂದೇ ಕಡೆಯಿಂದ ಜಾಸ್ತಿ ಆದಾಗ ಬೆಲೆ ಇರೋದಿಲ್ಲ. ಅವರು ಅಷ್ಟೇ ಪ್ರೀತಿ ತೋರಿಸಿದ್ರೆ ಕಾಯಿ ಬೆಲ್ಲ ಸೇರಿ ಹೂರ್ಣ ಮಾಡಿ ಒಬ್ಬಟ್ಟು ಮಾಡಿ ತುಪ್ಪ ಹಾಕಿ ಬಿಸಿ ಬಿಸಿಯ ನಾವು ತೋರಿಸುವಷ್ಟೇ ಪ್ರೀತಿನ ಅವರು ಕೂಡ ತೋರಿಸಿದ್ರೆ ಕಾಯಿ ಬೆಲ್ಲ ಸೇರಿ ಹೂರ್ಣ ಮಾಡಿ ಒಬ್ಬಟ್ಟು ಮಾಡಿ ತುಪ್ಪ ಹಾಕಿ ಬಿಸಿ ಬಿಸಿಯಾಗಿ ಸವಿಯುತ್ತಾ ತಿನ್ನೋ ಹಾಗಿರಬೇಕು, ಆ ಥರ ಪ್ರೀತಿ ಮಾಡಬೇಕು, ಇದು ನನ್ನ ಅಭಿಪ್ರಾಯ ಅಂತ ಧನ್ಯವಾದಗಳೊಂದಿಗೆ ಸಂದೇಶವನ್ನು ಕಳಿಸ್ಕೊಟ್ಟಿರೋದು ಪಿ ಬಿಂದುಮತಿ ಅವರು ಯಲಹಂಕದಿಂದ. ಶ್ರೀ ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ಕವಿಯ ಹಾಗೆ ಒಂದು ಕವನವನ ಒಂದಷ್ಟು ಚಂದದ ಸಾಲುಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಏನು ಸಾಲುಗಳು ಅಂತ ಓದೋದಾದರೆ, ನೆನಪಿನ ಗೆಳತಿ ಓ ನನ್ನ ಒಲವಿನ ಉಡುಗೊರೆ ಕೊಡಲೇನು, ನಿನಗೆ ನಾನು ಬಾ ನನ್ನ ಎದೆಯ ಅಪ್ಪುಗೆ, ನೀ ಮೀಟಿದ ನೆನಪೆಲ್ಲ ಸವಿ ನೆನಪು, ನಾನಿನ್ನ ಮರೆಯಲಾರೆ. ಚೆನ್ನಾಗಿದೆ. ಒಂದಷ್ಟು ಸಿನಿಮಾ ಟೈಟಲ್ಗಳ ಹೆಸರು, ಸಿನಿಮಾ ಹಾಡುಗಳ ಕಾಂಬಿನೇಷನ್ ಎಲ್ಲವೂ ತುಂಬ ಏನು ಹಿತ ಕೊಡ್ತಾ ಇದೆ ಈ ಸಾಲುಗಳಿಗೆ. ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ ಪ್ರಸಾರ ಮಾಡ್ತಿದ್ದಂಥ ಅದದೇ ಹಾಡುಗಳನ್ನ ಪ್ರಸಾರ ಮಾಡೋದು ಬಿಟ್ಟು ಒಂದಷ್ಟು ಹೊಸ ಹೊಸ ಹಾಡುಗಳನ್ನ ಪ್ರಸಾರ ಮಾಡಿದ್ರು. ಇವತ್ತು ಕೇಳೇ ಇರಲಿಲ್ಲ, ಡಿಫ್ರೆಂಟ್ ಸಾಂಗ್ಸ್ಗಳಿವೆಲ್ಲ. ಥ್ಯಾಂಕ್ ಯು ಸೋ ಮಚ್ ಪ್ರಸಾರ ಮಾಡಿದ್ದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇಂಪಾದ ಹಾಡುಗಳು ಮತ್ತು ಹಾಡುಗಳು ಮುತ್ತು ರತ್ನ ಹವಳ ಥರ ಇದೆ. ಎಲ್ಲ ಹಾಡುಗಳು ಸೂಪರ್ ಆ್ಯಂಡ್ ಮೆಲೋಡಿಯಸ್ ಆಗಿದೆ ಅಂತ ರಾಜೇಶ್ವರಿ ಕೊಟ್ರೇಶ್ ಹೊಸಪೇಟೆ ವಿಜಯನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ತೇಲಿ ಶಿವಶೈಲಿ ಅವರು ಶಿವಲೀಲಾ ತೇಲಿ ಅವರು ಭಾವನೆಗಳ ವಿನಿಮಯ ಪ್ರೀತಿಯಲ್ಲಿ ಕೇವಲ ಬೇಡಿಕೆಗಳಾಗಿರಬಾರದು, ನಗು ಸಂತೋಷ ನೋವು ಮತ್ತು ಆಲೋಚನೆಗಳನ್ನ ಹಂಚಿಕೊಳ್ಳೋದು ಮುಖ್ಯ. ಅಪೇಕ್ಷೆ ಇಲ್ಲದ ಕೊಡುಗೆ, ಸಂಗಾತಿಗಾಗಿ ಸಮಯ ನೀಡೋದು ಮತ್ತು ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳೋದು ಅತ್ಯಂತ ದೊಡ್ಡ ಉಡುಗೊರೆ ಅಲ್ವೇ ಸರ್? ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಎನ್ಆರ್ಪುರದಿಂದ ಬಲರಾಮ ನಾಗವೇಣಿ ತರುಣ್ ಅವರು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದ ಅಂತ ಆದರೆ ತಮಗೂ ಕೂಡ ಧನ್ಯವಾದ. ಸಂದೇಶಗಳನ್ನ ಕಳಿಸ್ಕೊಟ್ಟು ಕಾರ್ಯಕ್ರಮನ ಕೇಳ್ತಾ ಇರೋದಕ್ಕೆ ಮಾತುಕತೆಯನ್ನು ಮುಂದುವರೆಸೋಣ. ಒಂದು ಬ್ಯೂಟಿಫುಲ್ ಟ್ರ್ಯಾಕ್ನೊಂದಿಗೆ ಯಾವ ಗೀತೆ ಅಂತ ಯೋಚನೆ ಮಾಡ್ತಾ ಇದ್ರೆ ಮಧುವಾದೆ ನೀನು.

ಕಾರ್ಯಕ್ರಮ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿರೋದು ಎಸ್ ಬಡಾವಣೆಯಿಂದ ಗಿರಿಜಮ್ಮ ಅವರು. ಸುತ್ತಮುತ್ತ ಕ್ಷೇತ್ರದ ಗೀತೆ ಇಷ್ಟ ಆಯಿತು, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತ ಕವಿತಾ ಅವರು ಹೇಳ್ತಾ ಇದ್ದಾರೆ.

ಇವತ್ತಿನ ಪ್ರೇಮ ನಿನಾದದ ಕಾರ್ಯಕ್ರಮದಲ್ಲಿ ಹಾಡುಗಳು ಚೆನ್ನಾಗಿತ್ತು ಅಂತ ಹೇಳ್ತಾ ಇರೋದು ಯಾರು, ಕುಮಾರ್ ಅವರು. ಹನುಮಂತ ನಾಗರಬೆಂಚಿನ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರೆ ಧಾರವಾಡದಿಂದ ಮಾನಸ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹರೀಶ್ ಅವರು ಮಲ್ಲೇಶ್ವರದಿಂದ. ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಪ್ರೇಮ ನಿನಾದದ ವಿಚಾರ. ಸೊ ಯಾವುದನ್ನು ಕೂಡ ಬದುಕಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾವೆಷ್ಟು ಪ್ರೀತಿಸ್ತೀವೋ ಅವರು ಕೂಡ ಅಷ್ಟೇ ನಮ್ಮನ್ನ ಪ್ರೀತಿಸ್ಬೇಕು ಅಂತ ಬಯಸೋದು ಕೂಡ ತಪ್ಪು. ಆ ರೀತಿ ಬಯಸಿದ್ರೆ ನಮಗೆ ಹರ್ಟ್ ಆಗುತ್ತೆ, ಕಾಸ್ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಅಲ್ವಾ. ಇಷ್ಟೊತ್ತು ಪ್ರೇಮ ನಿನಾದದಲ್ಲಿ ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಸೆ ಮಂಜುನಾಥ್. ಕಾರ್ಯಕ್ರಮದ ಕೊನೆಯ ಗೀತೆ ಈಗ ಮೂಡಿಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಡಿತರ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಮತ್ತು ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಅಸ್ಸಾಂ ವಿಧಾನಸಭೆ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡ ದೇಶದ 3ನೇ ರಾಜ್ಯವಾಗಿದೆ. ಭಾರತದ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕಾನೂನು ಬದ್ದತೆಯನ್ನು ಸುಪ್ರೀಂಕೋರ್ಟ್ ಎತ್ತಿ ಹಿಡಿದಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ನ್ಯಾಯಪೀಠ ಮತದಾರರ ಪಟ್ಟಿ ಪರಿಷ್ಕರಣೆ ಅಸಂವಿಧಾನಿಕ ಕಾರ್ಯವಲ್ಲ, ಕಾನೂನುಬದ್ದವಾಗಿ ಸಮರ್ಥನೀಯವಾಗಿದೆ ಎಂದು ಹೇಳಿದೆ. 2026 ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಇಂದು ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ಒಟ್ಟು 13 ಆರೋಪಿಗಳನ್ನು ಬಂಧಿಸಲಾಗಿದೆ. ದೆಹಲಿ, ಜೈಪುರ, ಗುರುಗ್ರಾಮ, ನಾಸಿಕ್, ಪುಣೆ, ಲಾತೂರ್ಗಳಲ್ಲಿ ಈ ಹಿಂದೆ ಹಲವರನ್ನು ಸಿಬಿಐ ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳ ಜೊತೆಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗೆ ಸರ್ಕಾರಕ್ಕೆ ಕಡತವನ್ನು ಕಳುಹಿಸಿದ್ದಾರೆ. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತಹ ರಾಜಸ್ಥಾನ್ ರಾಯಲ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 243 ರನ್ ಮಾಡಿತ್ತು. ಈ ಗೆಲುವಿನ ಗುರಿಯನ್ನು ಬೆನ್ನಹತ್ತಿರುವಂತಹ ಸನ್ರೈಸರ್ಸ್ ಹೈದರಾಬಾದ್ ಇತ್ತೀಚಿನ ವರದಿಯ ಪ್ರಕಾರ 15 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 165 ರನ್ ಮಾಡಿ ಆಟ ಆಡುತ್ತಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಸಮಯ 11 ಗಂಟೆ 2 ನಿಮಿಷ. ಈಗ ಟಾಡ ಬಾಯಿ ಬಾಯಿ ಹೇಳಿ ನಾನು ಅಲ್ಲಿಂದ ಸೈನ್ ಆಫ್ ಮಾಡುವಂತಹ ಹೊತ್ತು ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ ಸಿ ಮಂಜುನಾಥ್. ಎಲ್ಲರೂ ಶುಭರಾತ್ರಿ ಅಂತ ಇದ್ದಾರೆ, ನಿಮಗೂ ಕೂಡ ಶುಭರಾತ್ರಿ. ಆದರೆ ಪ್ರತಿ ಸಲ ನಾನು ಕಾರ್ಯಕ್ರಮನ ಮುಗಿಸೋದಕ್ಕೂ ಮುಂಚೆ ಒಂದಷ್ಟು ಯಾವುದಾದ್ರೂ ಕವಿಯ ಸಾಲುಗಳನ್ನ ಅಥವಾ ಸಾಹಿತ್ಯ ಸಾಲುಗಳನ್ನ ನಿಮಗಾಗಿ ಪ್ರಸ್ತುತಪಡಿಸಿ ಹೋಗ್ತೀನಿ. ಇವತ್ತು ಯಾರ ಸಾಲುಗಳು? ಗುಲ್ಜಾರ್ ಅವರ ಹಿಂದಿಯ ಸಾಲುಗಳ ಕನ್ನಡದ ಭಾವ ಭಾವಾಂತರ ಹೀಗಿದೆ. ಪ್ರೀತಿಗೆ ಅಳತಿಗೋಲು ಅನ್ನೋದಿಲ್ಲ, ಪ್ರತಿಯೊಂದು ಹೃದಯಕ್ಕೂ ಅದರದ್ದೇ ಆದಂತಹ ತಕ್ಕಡಿ ಇರುತ್ತೆ. ಕೆಲವರು ನಿಷ್ಠೆಯಿಂದ ತೂಗಿದ್ರೆ ಇನ್ನು ಕೆಲವೊಂದಷ್ಟು ಜನ ಮಾತಿಂದ ತೂಗ್ತಾರೆ. ಎಷ್ಟು ನಿಜ ಅಲ್ವಾ? ಪ್ರೀತಿ ಅನ್ನೋದು ಎಲ್ರಿಗೂ ಒಂದೇ ಅಲ್ಲ. ಇದು ಗುಲ್ಜಾರ್ ಅವರ ಸಾಲುಗಳು. ಇಷ್ಟೊತ್ತು ನಿಮ್ಮ ಜೊತೆ ಆಗಿತ್ತು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್. ಕಾರ್ಯಕ್ರಮ ಕೇಳಿ ಸಂದೇಶಗಳನ್ನ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ. ಮತ್ತೆ ಸಿಗೋವರೆಗೂ ನೀವೇನು ಮಾಡಬೇಕು? ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ. ಜೈ ಹಿಂದ್.